ಸೋಭ್ಯಾಯ ಚ ಸೋಭ್ಯಾಯ ನಮೋ ನಮಃ ಸೋಭ್ಯಾಯ ಚ ಸೋಭ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಸೋಭ್ಯಾಯ ಸೋಭ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಚ ಪ್ರತಿಸರ್ಯಾಯ

ನಾಲ್ಕನೇ ಭಾಗದ ವಿಡಿಯೋ ಇದು. ಈ ಪ್ರವಚನವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಒಂದು ಸುಭಾಷಿತ, ಸಂಸ್ಕೃತ ಸುಭಾಷಿತವನ್ನು ಹೇಳಿ ಅವರ ಚರಿತ್ರೆಯನ್ನು ಮುಂದುವರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸುಭಾಷಿತವನ್ನು ಕೇಳಿ. ಶ್ವಃ ಕಾರ್ಯಮಧ್ಯ ಕುರ್ವೀತ ಪೂರ್ವಾಹ್ನೇ ಚಾಪರಾಹ್ನಿಕಂ ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಂ. ಇದು ಸಂಸ್ಕೃತದ ಸುಭಾಷಿತ. ಇದರ ಅರ್ಥ ಹೀಗಿದೆ. ಮೃತ್ಯುವು ಕಾಯುವುದಿಲ್ಲ. ನೀವು ನಾನು ಈ ಕೆಲಸ ಮಾಡಬೇಕಾಗಿತ್ತು, ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಮೃತ್ಯು ಕಾಯುವುದಿಲ್ಲ. ಆದ ಕಾರಣ ನಾಳೆ ಮಾಡಬೇಕಾದ ಮುಖ್ಯವಾದ ಕಾರ್ಯವನ್ನು ಇವತ್ತೇ ಮಾಡಿ ಮುಗಿಸಿ, ಮಧ್ಯಾಹ್ನ ಮಾಡಬೇಕಾಗಿರುವ ಮುಖ್ಯವಾದ ಕಾರ್ಯವನ್ನು ಈಗಲೇ ಮಾಡಿಬಿಡಿ, ಬೆಳಗ್ಗೆನೇ ಮಾಡಿ. ಯಾಕೆ ಅಂದರೆ ಮೃತ್ಯುವು ಕಾಯುವುದಿಲ್ಲ. ನಾನು ನಿನ್ನ ಕೆಲಸ ಮುಗಿಸಿದೆಯಾ ಮುಗಿಸಿಲ್ವಾ ಅನ್ನೋದಕ್ಕೆ ವಿಷಯದಲ್ಲಿ ಮೃತ್ಯು ಕಾಯುವುದಿಲ್ಲ. ಇಂಗ್ಲೀಷ್ನಲ್ಲಿ ಕೂಡ ಇದರ ಅರ್ಥವನ್ನು ಹೇಳ್ತೇನೆ. ದಿ ಥಿಂಗ್ ಟು ಬಿ ಡನ್ ಟುಮಾರೋ ಶುಡ್ ಬಿ ಡನ್ ಟುಡೇ ಇಟ್ ಸೆಲ್ಫ್ ಆ್ಯಂಡ್ ದ ಡೀಡ್ಸ್ ಆಫ್ ದ ಆಫ್ಟರ್ನೂನ್ ಇನ್ ದ ಫೋರ್ನೂನ್ ಬಿಕಾಸ್ ಡೆತ್ ಡಸ್ ನಾಟ್ ವೆಯ್ಟ್ ಟು ಸೀ ವೆದರ್ ದಿ ಆ್ಯಕ್ಟ್ಸ್ ಆಫ್ ಇಟ್ಸ್ ವಿಕ್ಟಿಮ್ ಹ್ಯಾವ್ ಬೀನ್ ಡನ್ ಆರ್ ನಾಟ್. ಈಗ ತಿರುನಾವುಕ್ಕರಸರ ಚರಿತ್ರೆಗೆ ಹೋಗೋಣ. ಅವರು ತಿರುವಾರೂರಿನಿಂದ ತಿರುಪ್ಪುಗಳೂರಿಗೆ ಬಂದಿದ್ದಾರೆ. ತಿರುಪ್ಪುಗಳೂರಿಗೆ ಬರುವ ವಿಷಯ, ತಿರುಪ್ಪುಗಳೂರಿನಲ್ಲಿ ಆವಾಗಲೇ ತಿರುಜ್ಞಾನ ಸಂಬಂಧವರು ಇದ್ದಾರೆ. ಅವರ ಪರಿವಾರ ಭಕ್ತರುಗಳ ಸಮೂಹದೊಡನೆ ಆವಾಗಲೇ ಇದ್ದಾರೆ. ಇವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಅವರಿಗೆ ಆ ಭಕ್ತಿ, ಆ ಅವಸರ, ಅದು ಬಹಳ ಉತ್ಕಟವಾಗಿ ಅವರನ್ನು ಅರ್ಧ ದಾರಿಯಲ್ಲೇ ಊರಿನ ಆಚೆಯೇ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕಾದಿದ್ದಾರೆ. ಆಗ ತಿರುನಾವುಕ್ಕರಸರ್ ಬಂದರೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, ಅಯ್ಯ ನೀವು ಯಾವ ಊರಿಂದ ಬರ್ತಾ ಇದ್ದೀರಿ, ಏನು ಸಮಾಚಾರ ಅಂತೆಲ್ಲ ತಿರುಜ್ಞಾನ ಸಂಬಂಧರು ಅಪ್ಪನನ್ನು ವಿಚಾರಿಸ್ತಾರೆ. ತಿರುಜ್ಞಾನ ಸಂಬಂಧರು, ಅವರ ಅಡಿಯಾರ್ಗಳು, ಶುಭಭಕ್ತರು ಎಲ್ಲರ ಕೂಡ ಇದ್ದಾರೆ. ಅಪ್ಪರವರು ಕೂಡ ಅವರ ಭಕ್ತರ ಸಮೂಹದ ಜೊತೆಗೆ ಬರ್ತಾ ಇದ್ದಾರೆ. ಅದು ಹೇಗಿದೆ ಅಂದರೆ ಅವರ ಸಮಾಗಮ ಶೇಖರವರು ಹೇಳ್ತಾರೆ, ಎಲ್ಲರೂ ವಿಭೂತಿ ಧರಿಸಿಬಿಟ್ಟಿದ್ದಾರೆ. ಒಂದು ಈ ಕಡೆ ಇವರ ಕಡಲಿದ್ದ ಹಾಗೆ, ಭಕ್ತರುಗಳ ಸಮುದ್ರವಿದ್ದ ಹಾಗೆ, ಅಪ್ಪರ ಕಡೆ ಅವರೂ ಎಲ್ಲ ವಿಭೂತಿ ಧರಿಸಿ ಭಕ್ತರುಗಳಾಗಿದ್ದಾರೆ. ಅವರೂ ಒಂದು ಕಡಲಿನ ಥರ ಇದ್ದಾರಂತೆ. ಅಂದರೆ ಎರಡೂ ಚಂದ್ರಗಳ ಸಾಗರ ಮಿಲನವಾಗ ಆದ ಹಾಗೆ ಅಂತ ಹೇಳಿ ಶೇಖರ್ಯವರು ವಿವರಣೆ ಕೊಡ್ತಾ ಇದ್ದಾರೆ. ಎರಡು ಭಕ್ತರುಗಳ ಸಮೂಹ ಅಲ್ಲಿ ಸಮ್ಮಿಲನವಾಯಿತು. ಒಂದು ಸಾಗರ, ಈ ಕಡೆ ಒಂದು ಸಾಗರ, ಆ ಕಡೆ ಒಂದು ಸಾಗರ, ಅದು ಇಬ್ಬರು ಸೇರಿದಾಗ ಒಂದೇ ಚಂದ್ರಮಂಡಲದ ಚಂದ್ರನ ಸಾಗರವು ಮಿಲನವಾದಂತೆ, ಸಾಗರಗಳು ಎರಡೂ ಸೇರಿ ಒಂದೇ ಸಾಗರವಾದಂತೆ ಕಂಡಿತು ಅಂತ ಶೇಖರಯ್ಯರವರು ವಿವರಣೆ ಕೊಟ್ಟಿದ್ದಾರೆ. ಇವರು ವಿಚಾರಿಸಿದರು, ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಕೇಳಿದಾಗ ತಿರುನಾವುಕ್ಕರಸರು ಹೇಳ್ತಾರೆ, ನಾನು ತಿರುವಾರೂರಿಗೆ ಹೋಗಿದ್ದೆಪ್ಪ, ಆರ್ದ್ರ ಸಮಯದಲ್ಲಿ ಹೋಗಿದ್ದೀನಿ. ಆರ್ದ್ರ ಸಮಯ ಅಂತಂದರೆ ಮಾರ್ಗಶಿರ ಮಾಸದಲ್ಲಿ ಪೌರ್ಣಿಮೆಯ ದಿವಸ ಈ ಆರ್ದ್ರ ನಕ್ಷತ್ರವು ಸಂಭವಿಸುತ್ತದೆ. ಆಗ ಎಲ್ಲ ಶಿವನ ದೇವಾಲಯಗಳಲ್ಲಿಯೂ ವಿಶೇಷವಾದ ಪೂಜೆಗಳು, ವಿಶೇಷವಾದ ಉತ್ಸವಗಳು ಇದೆಲ್ಲ ನಡೆಯುತ್ತೆ, ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ನಾನು ಆ ಸಮಯದಲ್ಲಿ ಇದ್ದಿದ್ದರಿಂದ ನಾನು ಆ ದೇವರ ಸಾನ್ನಿಧ್ಯವನ್ನು, ಆ ವೈಭವವನ್ನು ಎಲ್ಲ ಕಂಡೆ. ಏನು ಸಂಭ್ರಮ, ಅದು ಹೇಳೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ವೈಭವ, ಸಂಭ್ರಮ, ವಿಜೃಂಭಣೆ, ದೇವರನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆದರೂ ನೀವು ಕೇಳ್ತಾ ಇರೋದರಿಂದ ಒಂದು ಪದಿಹದ ರೂಪದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಈ ಪದಿಹದ ಮೂಲಕ ತಿರುಜ್ಞಾನ ಸಂಬಂಧರಿಗೆ ಹೇಳ್ತಾರೆ.

இறை நாளால் அது வண்ணம். ಇದರ ವಿವರಣೆ, ಈ ಪದ್ಯದ ವಿವರಣೆ ಹೀಗಿದೆ. ಆ ಊರಿನಲ್ಲಿ ಆ ಸ್ವಾಮಿಯವರ ಉತ್ಸವ ಬರ್ತಾ ಇದೆ. ಹೇಗೆ ಅಂದರೆ ಮುತ್ತು ವಿದಾನಂ, ಅಂದರೆ ಮುತ್ತಿನ ಪಲ್ಲಕ್ಕಿನಲ್ಲಿ ಸ್ವಾಮಿ ಬರ್ತಾ ಇದ್ದಾರೆ ಉತ್ಸವ. ಅದಕ್ಕೆ ಚಾಮರಗಳು ಹಾಕ್ತಾ ಇದ್ದಾರೆ. ಹೇಗೆ ಆ ಚಾಮರಗಳು ಹೇಗಿವೆ ಅಂದರೆ, ಅದಕ್ಕೆ ಹಿಡಿ ಬಂಗಾರದ ಹಿಡಿಯಿಂದ ಹಿಡಿಯಂತೆ ಎರಡು ಚಾಮರಗಳು. ಅದನ್ನು ಯಾವ ರೀತಿ ಹಾಕ್ತಾ ಇದ್ದಾರೆ ಅವರು, ಮುರಯಾಲೆ, ಅದರಲ್ಲೊಂದು ಕ್ರಮ ಇದೆಯಂತೆ. ಚಾಮರ ಹಾಕೋ ಸುಮ್ಮನೆ ಈ ಕಡೆ ಆ ಕಡೆ ಎರಡು ಕಡೆ ಹಾಕಿಬಿಡೋದಿಲ್ಲ ಅವರು. ಏನು, ಒಂದು ಸಲ ಈ ಕಡೆ ಚಾಮರ ಹೀಗೆ ಬಂದರೆ ಮುಂದಿನ ಸಲ ಇದು ಹೀಗೆ ಬರುತ್ತೆ, ಹಾಗೆ ಅದೊಂದು ಕ್ರಮದಲ್ಲಿ. ಅಂದರೆ ದೇವರಿಗೆ ಯಾವಾಗಲೂ ಗಾಳಿ ಬೀಸ್ತಾ ಇರಬೇಕು, ಹಿತವಾಗಿರಬೇಕು ಅನ್ನೋ ಅಭಿಪ್ರಾಯದಿಂದ ಹೀಗೆ ಹಾಡಿದ್ದಾರೆ. ಮತ್ತು ಜನಗಳೆಲ್ಲ ಹೇಗೆ ಸಂಭ್ರಮದಿಂದ ಕುಣಿತಾ ಇದ್ದಾರಂತೆ, ಉತ್ಸವ ಉತ್ಸವ, ಊರಿನ ಜನಗಳೆಲ್ಲ ಸಂಭ್ರಮದಿಂದ ಕುಣಿದಾಡ್ತಾ ಇದ್ದಾರೆ ಸಂತೋಷದಿಂದ. ಉತ್ಸವ ಹೀಗೆ ಬರ್ತಾ ಇದ್ದರೆ ಭಕ್ತರುಗಳು ಹೇಗೆ, ಜನಗಳು ಆಹಾ ಅಮ್ಮನವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಹೇಳ್ತಾರಂತೆ. ಅಲ್ಲಲ್ಲ, ಅಲ್ಲಿನವ್ರಿಗೆ ಸ್ವಾಮಿಯವ್ರಿಗೇನೆ ಅಲಂಕಾರ ಚೆನ್ನಾಗಿರೋದು. ಹೀಗೆ ಅವರು ಒಬ್ಬರಿಗೊಬ್ಬರು ವಿಜೃಂಭಣೆಯಿಂದ, ಕುತೂಹಲದಿಂದ, ಕೌತುಕದಿಂದ, ಪ್ರತಿಯೊಬ್ಬರು ಆನಂದದಿಂದ ತೇಲಾಡ್ತಾ ಇದ್ದಾರಪ್ಪ. ಆ ವಿಜೃಂಭಣೆ ವೈಭವವನ್ನು ನಾನು ಏನಂತ ಹೇಳಲಿ ಅಂತ ಬಹುವಿಧವಾಗಿ ವಿವರಣೆ ಕೊಡ್ತಾರೆ ತಿರುನಾವುಕರ ತಿರುಜ್ಞಾನ ಸಂಬಂಧರಿಗೆ. ತಿರುಜ್ಞಾನ ಸಂಬಂಧರು ಕೇಳಿ ಕೇಳಿ ಕೇಳಿ ಅವ್ರಿಗೆ ಆವಾಗಲೇ ವಿಪರೀತವಾದ ಪ್ರೇರಣೆಯುಂಟಾಗಿ ನಾನು ಈವಾಗಲೇ ತಿರುವಾರೂರಿಗೆ ಹೋಗಿ ಸ್ವಾಮಿ ದರ್ಶನ ಮಾಡಬೇಕು ಅಂತ ಬಹಳ ಉನ್ನತವಾದ ಉನ್ನತವಾದ ಅಪೇಕ್ಷೆ ಉಂಟಾಯಿತು. ಆವಾಗ ಹೇಳಿದ್ರು, ನಾನು ಈಗಲೇ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ತಿರುವಾರೂರಿಗೆ, ಸ್ವಾಮಿಯನ್ನು ನೋಡದಿದ್ದರೆ ನನಗಾಗೋದಿಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ನಾನು ಬಂದ್ಬಿಡ್ತೀನಿ ದೇವ್ರ ದರ್ಶನ ಮಾಡಿಬಿಟ್ಟು ಬಂದ್ಬಿಡ್ತೀನಿ ತಿರುವಾರೂರಿಗೆ ಹೋಗಿ ಅಂತ ಹೇಳ್ತಾರೆ. ಮತ್ತು ಈ ಉತ್ಸವಗಳೆಲ್ಲ ಯಾಕೆ ನಡೆಸ್ತಾರೆ ಅಂತಂದರೆ, ಎಷ್ಟೋ ಜನಕ್ಕೆ, ಎಷ್ಟೋ ಮಂದಿಗೆ, ಎಲ್ಲರಿಗೂ ದೇವರ ದರ್ಶನವಾಗಬೇಕು, ಎಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಹೋಗುವ ಒಂದು ಸೌಭಾಗ್ಯವಿರುವುದಿಲ್ಲ. ಏನೋ ಕಾರಣ ಹೋಗುವಂಥವು ಕೂಡ ಯಾರೇ ಎಲ್ರಿಗೂ ಹೋಗುವ ಭಾಗ್ಯ ಉಂಟು, ಆದರೆ ಅವರಿಗೆ ಮೈಲಿಗೆ ಆಗಬಹುದು. ಅನೇಕರಿಗೆ ಮೈಲಿಗೆ ಕಾರಣ ದೇವಸ್ಥಾನಕ್ಕೆ ಹೋಗದೆ ದೇವರ ದರ್ಶನ ಮಾಡೋಕ್ಕಾಗದೇ ಇರಬಹುದು. ಸ್ತ್ರೀಯರಿಗೆ ಮತ್ತಿನ್ನೇನೋ ಕಾರಣಗಳಿಂದ ದೇವಸ್ಥಾನಕ್ಕೆ ಹೋಗದೆ ಅಂತ ಸಂದರ್ಭಗಳಿರ್ಬೋದು. ಈ ಕಾರಣಗಳಿಂದ ದೇವರನ ದಯಾ ಏನಿದೆ ಅಂತಂದರೆ, ಪ್ರತಿಯೊಬ್ಬರಿಗೂ ದರ್ಶನವನ್ನು ಕೊಡಬೇಕು, ಯಾರಿಗೂ ತಪ್ಪಿಸಬಾರದು ಅನ್ನೋ ಕಾರಣದಿಂದ ದೇವರ ಉತ್ಸವ ನಡೆಯುತ್ತೆ. ಈ ದೇವರ ಉತ್ಸವ ಹೀಗೆ ಬರೋದರಿಂದ, ಬೀದಿಗಳಲ್ಲಿ ಬರೋದರಿಂದ ಪ್ರತಿಯೊಬ್ಬರೂ ದೇವರ ದರ್ಶನವನ್ನು ಮಾಡಬಹುದು. ಅಲ್ಲಿ ಜಾತಿಯ ಒಂದು ಭಯವೋ ಇನ್ನೇನಾದರೂ ಕಾರಣದ ಭಯವೋ ಇಲ್ಲದೆ ನಿರ್ಭಯವಾಗಿ ದೇವರನ್ನು ದರ್ಶನ ಮಾಡೋಕ್ಕಾಗುತ್ತೆ. ಇದು ಒಂದು ಮುಖ್ಯವಾದ ಕಾರಣ ಉತ್ಸವಗಳು ನಡೆಯೋದಕ್ಕೆ. ಹೀಗೆ ವಿಜೃಂಭಣೆಯಿಂದ ನಡೆಯಿತು ಅಂತ ಹೇಳ್ತಾ ಇದ್ದ ಹಾಗೇ ಇವರು ತಿರುಜ್ಞಾನ ಸಂಬಂಧರು ತಿರುವಾರೂರಿಗೆ ಬಂದರು. ನೀವು ಇಲ್ಲೇ ಇದ್ಬಿಡಿ ನಾ ಬರೋ ತನಕ ಅಂತ ಬೇರೆ ಹೇಳಿದ್ದಾರೆ. ನಾವು ಇನ್ನೊಂದು ವಿಷಯ ಏನು ಜ್ಞಾಪಕ ಇಟ್ಕೋಬೇಕು ಅಂತಂದರೆ, ತಿರುಜ್ಞಾನ ಸಂಬಂಧರು ಯಾರೋ ಬಹಳ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಳ್ಬಾರ್ದು. ತಿರುಜ್ಞಾನ ಸಂಬಂಧರು ಒಬ್ಬ ಚಿಕ್ಕ ಮಗು, 7 ವರ್ಷ 8 ವರ್ಷದ ಮಗು. ನಮ್ಮ ತಿರುನಾವುಕ್ಕರ್ ಸರು ಸುಮಾರು 75 ವರ್ಷ ದಾಟಿದಂತಹ ವೃದ್ಧ ವ್ಯಕ್ತಿ. ಇದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಬೇಕು. ತಿರುಜ್ಞಾನ ಸಂಬಂಧರವರು ಚಿಕ್ಕವರು, ಮಗು, ಜ್ಞಾನದಲ್ಲ ಆಕೃತಿಯಲ್ಲಿ ಮಾತ್ರ, ಜ್ಞಾನದಲ್ಲಿ ಅವರು ಹೆಸರೇ ತಿರುಜ್ಞಾನ ಸಂಬಂಧರಂತೆ ಇದೆ. ಸರಿ, ಅಲ್ಲಿ ದೇವರ ದರ್ಶನ ಮಾಡಿದ್ರು ನಮ್ಮ ತಿರುಜ್ಞಾನ ಸಂಬಂಧರ್. ಬಹಳ ಆನಂದ ಆಗೋಗ್ಬಿಟ್ಟಿದೆ, ವಾಪಸ್ ಹೋಗಬೇಕು, ಆದರೆ ಮನಸ್ಸಾಗ್ತಾಯಿಲ್ಲ, ಮನಸ್ಸೇ ಆಗ್ತಾಯಿಲ್ಲ. ತಿರುವಾರೂರನ್ನು ಬಿಟ್ಟು, ದೇವರನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ. ತಿರುನಾವುಕರ್ ಸರಿಗೆ ಹೇಳಿಬಿಟ್ಟಿದ್ದಾರೆ ಅಪ್ಪರಿಗೆ, ನಾನು ಬರ್ತೀನಿ ಬರೋ ತನಕ ಹೋಗಬೇಡಿ ಅಂತ. ಅರ್ಧ ದಾರಿಗೆ ಬಂದು ಆಗ ಎಲ್ಲೆಯಲ್ಲಿ ನಿಂತ್ಕೊಂಡು, ತಿರುವಾರೂರಿನ ಎಲ್ಲೆಯಲ್ಲಿ ನಿಂತು ಆಂದೋಲನವಾಗ್ತಾಯಿದೆ ಮನಸ್ಸು.
ಅಯ್ಯೋ ತಿರುವಾರೂರನ್ನು ಬಿಟ್ಟು ಹೋಗಬೇಕಲ್ಲ, ಅಲ್ಲಿಗೆ ಹೇಳಿಬಿಟ್ಟಿದ್ದೀನಲ್ಲ ಅವ್ರಿಗೆ ಬರ್ತೇನೆ ಅಂತ ತಿರುನಾವುಕರಸರಿಗೆ, ಈಗ ಹೋಗಲೇಬೇಕಲ್ಲ, ದೇವ್ರನ್ನ ಬಿಡೋಕ್ಕಾಗ್ತಾ ಇಲ್ವಲ್ಲ ಅಂತ ಈ ಥರ ತೂಗು ಮನಸ್ಸು. ಈ ಮನಸ್ಸಿನಿಂದ ಕೊನೆಗೆ ಅಲ್ಲಿಂದ ಬಿಟ್ಟು ತಿರುಪುಗೂರವರಿಗೆ ಬಂದರು. ತಿರುಪುಗೂರಿನಲ್ಲಿ ಈ ಕಡೆ ಆ ಕಡೆ ಏನು ಭಕ್ತರುಗಳ ಸಮಾವೇಶ ನಡೆದು ಹೋಗ್ತಾ ಇದೆ. ಸಮಾವೇಶ ನಡೀತಾ ಇದ್ದಾಗ ಅಲ್ಲಿಗೆ ಈ ಇಬ್ಬರು ಮಹನೀಯರುಗಳು, ಇವರಿಬ್ಬರು ಭಾಳ ದೊಡ್ಡ ಮಹನೀಯರುಗಳು, ತಿರುಜ್ಞಾನ ಸಂಬಂಧರು ಮತ್ತು ತಿರುನಾವುಕರಸರು, ಇವರು ಇಲ್ಲಿರೋ ವಿಷಯ ಬೇರೆಯವರಿಗೆಲ್ಲ ಗೊತ್ತಾಯಿತು. ಯಾರ್ಯಾರು ಬಂದರು ಅಲ್ಲಿಗೆ ಅಂತಂದರೆ, ಈ ತಿರುಜ್ಞಾನ ಸಂಬಂಧರ ಜೊತೆಯಲ್ಲಿ ಯಾಳ್ಪಾಣರ್, ತಿರುನೀಲಕಂಠರನ್ನೋರು ಯಾವಾಗಲೂ ಇರುವಂಥ ನಾಯನಾರು ಒಬ್ಬರು, ಇದು ನಡೀತಾ ಇದ್ದಿದ್ದು ಮುರುಘನಾಯನಾರನ್ನೋರ ಮಠ, ಆ ಜಾಗದಲ್ಲಿ ಎಲ್ಲ ಸೇರಿದ್ದಾರೆ. ಈ ವಿಚಾರವನ್ನು ಕೇಳಿಬಿಟ್ಟು ಬೇರೆ ಊರುಗಳಿಂದ ಎಲ್ಲ ಭಕ್ತರು ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದವರು ಸುರತ್ತಂಡ ನಾಯನಾರಂತ, ಅವರು ಅಲ್ಲಿಗೆ ಬಂದಿದ್ದರು. ಆಮೇಲೆ ತಿರುವಿನ ನಕ್ಕನಾಯನಾರು ಸಹ ಅಲ್ಲಿಗೆ ಬಂದರು ಅಂತ ಇದೆ. ಹೀಗೆ ಎಲ್ಲ ಬಹಳ ದೊಡ್ಡ ದೊಡ್ಡ ಮಹನೀಯರುಗಳು, ನಾಯನಾರುಗಳೆಲ್ಲ ಅಲ್ಲಿ ಸಮಾಗಮವಾಗಿಬಿಟ್ಟಿದೆ. ಎಲ್ಲರೂ ಭಕ್ತಿಯಿಂದ ಅವರಿಗೆ ಅವರವರ ಅನುಭವಗಳನ್ನು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಸ್ವಲ್ಪ ದಿವಸ ಆಯಿತು. ನಾನು ಮುರುಘನಾಯನಾರ ಬಗ್ಗೆ ಈಗಾಗಲೇ ವಿಡಿಯೋ ಕೊಟ್ಟಿದ್ದೀನಿ. ಮಿಕ್ಕ ಮೂವರ ಬಗ್ಗೆ ಮುಂದೆ ಬೇರೆಯಾಗಿ ಅವರ ಚರಿತ್ರೆಯನ್ನು ಹೇಳ್ತೀನಿ. ಹೀಗೆ ಅಲ್ಲಿ ಅನೇಕ ದಿವಸಗಳು ಈ ಥರ ಸಮಾಗಮ ನಡೆದು ಎಲ್ಲರೂ ಸಂತೋಷದಿಂದ ವೈಭವದಿಂದ ಆಚರಣೆ ಆದಮೇಲೆ ನಂತರ ಎಲ್ಲರೂ ಹೋಗುವ ಅಲ್ಲಿಂದ ನಿರ್ಗಮಿಸುವ ವೇಳೆ ಬಂತು. ಎಲ್ಲರೂ ಅವರವರ ಊರಿಗೆ ಹೋದರು. ಕೊನೆಗೆ ಇವರಿಬ್ಬರು ಅಂದರೆ ತಿರುನಾವುಕರ್ ಸರ್ ಮತ್ತು ತಿರುಜ್ಞಾನ ಸಂಬಂಧರ್ ಇವರಿಬ್ಬರು ಅಲ್ಲಿಂದ ಮುಂದಕ್ಕೆ ತಿರುವೀಗಿ ಮಿಳಲೈ ಅನ್ನುವ ಕ್ಷೇತ್ರಕ್ಕೆ ಬರ್ತಾರೆ. ತಿರುವೀಗಿ ಮಿಳಲೈ ಅನ್ನೋ ಕ್ಷೇತ್ರದಲ್ಲಿ ಇವರು ಬಂದಾಗ ಬಹಳ ಭೀಕರವಾದ ಕ್ಷಾಮ ಸಂಭವಿಸಿತ್ತು. ಜನಗಳೆಲ್ಲ ಬಹಳ ಕಷ್ಟಪಡ್ತಾ ಇದ್ದರು. ಆ ಊರಿನ ದೇವರನ ಹೆಸರು ವಿಗಿ ಅಳಗೇಶ್ವರರ್ ಅಥವಾ ಕಲ್ಯಾಣ ಸುಂದರೇಶ್ವರರ್ ಅಂತ. ಆ ಅಂಬಿಕೆ ಹೆಸರು, ತಾಯಿ ಹೆಸರು ಸುಂದರ ಕುಚ ಅಂಬಿಕೆ ಅಂತ. ಈ ತಿರುವೀಗಿ ಮೀಳಲೈ ಈ ಸ್ಥಳದ ಪುರಾಣವು ಕೂಡ, ಸ್ಥಳ ಪುರಾಣ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನು ಅಂತಂದರೆ, ಈ ದೇವರನ್ನು ಕಲ್ಯಾಣ ಸುಂದರೇಶ್ವರರ್ ದೇವರನ್ನು ಶ್ರೀ ಮಹಾವಿಷ್ಣು ಸಹ ಅಲ್ಲಿ ಬಂದು ಪೂಜೆ ಮಾಡಿದ್ದಾರೆ ಅನ್ನೋ ಒಂದು ಚರಿತ್ರೆ ಇದೆ, ಐತಿಹಾಸವಿದೆ. ಯಾಕೆ ಬಂದು ಮಹಾವಿಷ್ಣು ಇಲ್ಲಿ ಪೂಜೆ ಮಾಡಿದ್ರು ಅಂದರೆ, ಶ್ರೀ ಮಹಾವಿಷ್ಣುವರ ಹತ್ತಿರ ಇರುತ್ತಲ್ಲ ಚಕ್ರ ಆಯುಧ, ಅದು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ವಂತೆ. ಅನೇಕ ರಾಕ್ಷಸರನ್ನ ಕೆಟ್ಟವರನ್ನೆಲ್ಲ ಕೊಂದಿದೆ. ಆದ್ದರಿಂದ ಅದು ಅಷ್ಟು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಒಂದು ಪ್ರತೀತಿ ಇದೆ. ಇನ್ನೊಂದು ವರ್ಷನ್ ಪ್ರಕಾರ ಜಾಲಂಧರ ಅಥವಾ ಜಲಂಧರ ಅನ್ನುವ ಒಬ್ಬ ರಾಕ್ಷಸ ಏನು ಮಾಡಿದ್ದಾನೆ, ಶ್ರೀ ಮಹಾವಿಷ್ಣುವಿನ ಚಕ್ರವನ್ನು ಕದ್ದುಕೊಂಡು ಓಡಿ ಹೋಗ್ಬಿಟ್ಟನಂತೆ, ಓಡಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಈ ಇದು ಎರಡು ಕಾರಣಗಳಿಗಾಗಿ ಶ್ರೀ ಮಹಾವಿಷ್ಣು ಈಶ್ವರನ ಹತ್ರ ಬಂದು ಅಲ್ಲಿ ಆ ಈಶ್ವರನ ಪೂಜೆ ಮಾಡಿದ್ರು. ಹೇಗೆ ಅಂತಂದರೆ, ಸಾವಿರ ಕಮಲಗಳಿಂದ ಪಾದಕ್ಕೆ ಪೂಜೆ ಮಾಡಿದ್ರು ಅಂತ. ಇಲ್ಲಿ ಏನು ಒಂದು ನೈಜ ವಿಶೇಷ ನಡೆದಿದೆ ಅಂತಂದರೆ, ಆ ಸಾವಿರ ಕಮಲಗಳಲ್ಲಿ ಪೂಜೆ ಮಾಡ್ತಾ ಇರುವಾಗ ಕೊನೆಗೆ ಒಂದು ಕಮಲ ಕಡಿಮೆ ಆಗಿದೆ. ಅದು ಶಿವನ ಒಂದು ತಂತ್ರವೇ. ಆವಾಗ ಮಹಾವಿಷ್ಣುವಿಗೆ ಅಯ್ಯೋಯ್ಯೋ, ಒಂದೇ ಒಂದು ಕಮಲ ಶಾರ್ಟೇಜ್ ಬಂದುಬಿಟ್ಟಿದೆಯಲ್ಲ, ಕಡಿಮೆ ಆಗಿದೆಯಲ್ಲ, ಇವಾಗ ಎಲ್ಲಿಂದ ಹೋಗಿ ತರಲಿ, ತರೋದಕ್ಕೆ ಹೊತ್ತಾಗ್ಬಿಡುತ್ತಲ್ಲ, ನೇರವಾಗ್ಬಿಡುತ್ತಲ್ಲ ಅಂತ ಹೇಳಿ ಏನು ಮಾಡಿದ್ದಾರೆ, ತಮ್ಮ ಕಣ್ಣನ್ನೇ ತೆಗೆದು ಶಿವನ ಪಾದಗಳಲ್ಲಿ ಅರ್ಪಿಸಿದ್ರಂತೆ. ಇದು ಆ ಸ್ಥಳದ ಪುರಾಣ. ಹೀಗೆ ಶಿವನನ್ನು ಅವರು ಪೂಜೆ ಮಾಡಿದ್ರಿಂದ ಅವರಿಗೆ ಚಕ್ರ ಎಲ್ಲ ವಾಪಸ್ಸು ಸರಿಯಾಗಿ ಒಳ್ಳೆಯ ಇದರಲ್ಲಿ ಬಂದಿತು, ಲಭಿಸಿತು ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ವಿಶೇಷ ಈ ಕ್ಷೇತ್ರದಲ್ಲಿ, ಎಲ್ಲ ಶಿವನ ದೇವಸ್ಥಾನದಲ್ಲೂ ನಂದಿ ಭಗವಾನ್, ನಂದೀಶ್ವರರು ಈಶ್ವರನ
ಸನ್ನಿಧಿಗೆ ಎದುರಾಗಿ ಇರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ನಂದೀಶ್ವರನು ಬೇಸ್ಮೆಂಟ್ನಲ್ಲಿ ಕೆಳಗಡೆ ಇರ್ತಾರೆ, ಅವರ ಮೇಲೆ ದೇವಸ್ಥಾನವು ಸ್ಥಿತವಾಗಿದೆ. ಇದೊಂದು ಮತ್ತೊಂದು ವಿಶೇಷ. ಹೀಗೆ ಇವರಿಬ್ಬರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ, ತಿರುನಾವಕರ್ ಸರ್ ಮತ್ತು ತಿರುಜ್ಞಾನ ಸಂಬಂಧರ್. ಅಲ್ಲಿ ಇವರಿಗೆ ಎರಡು ಸನ್ನಿಧಿಗಳಿವೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಬಂದಾಗ ಕ್ಷಾಮ ಅಂತ ಹೇಳಿದೆ, ಕ್ಷಾಮ ಇದೆ ಇವರಿಗೆ. ಬಹಳ ಜನಗಳ ಸಂಕಟವನ್ನು ನೋಡಲಾರದೆ ಶಿವನಲ್ಲಿ ಪ್ರಾರ್ಥಿಸ್ತಾರೆ, ಅಪ್ಪ ಇವರ ಕಷ್ಟವನ್ನು ಪರಿಹರಿಸೋದಕ್ಕೆ ಏನಾದರೂ ಮಾರ್ಗ ಮಾಡಬೇಕಲ್ಲ ಅಂತ ಇಬ್ಬರು ಪ್ರಾರ್ಥಿಸಿದಾಗ ಪರಮೇಶ್ವರನೇ ಹೇಳ್ತಾನೆ, ನಾನು ನಿಮ್ಮಿಬ್ಬರಿಗೂ ಪೂರ್ವ ದಿಕ್ಕಿನಲ್ಲಿ ಪಡಿ ಅಂತಂದರೆ ಸ್ಟೆಪ್ಸ್ ಇದೆ ಆ ಕಡೆ ಒಂದು ಬಂಗಾರದ ನಾಣ್ಯವನ್ನು ಇಡ್ತೇನೆ, ಪಶ್ಚಿಮ ದ್ವಾರದಲ್ಲೂ ಅಲ್ಲಿ ಒಂದು ಮೆಟ್ಟಿಲಿನ ಮೇಲೆ ಒಂದು ಬಂಗಾರದ ನಾಣ್ಯವನ್ನು ಇಡ್ತೇನೆ, ಪ್ರತಿ ದಿವಸವೂ ಇಡ್ತೇನೆ, ಅದನ್ನು ನೀವು ತೆಗೆದುಕೊಂಡು ಹೋಗಿ ಆ ಬಂಗಾರದ ನಾಣ್ಯದಿಂದ ಏನೇನು ಪದಾರ್ಥಗಳು ಇವರಿಗೆ ಊಟಕ್ಕೆ ಅಷ್ಟು ಜನಗಳಿಗೆ ಊಟಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಎಲ್ಲ ತೆಗೆದುಕೊಂಡು ಬಂದು ಅಡುಗೆ ಮಾಡಿಸಿ ನೀವು ಇವರ ಹಸಿವನ್ನು ಇದು ಮಾಡಿ ಈ ಕ್ಷಾಮವು ಮುಗಿಯುವವರೆಗೂ ಇಲ್ಲೇ ಇದ್ದು ಈ ಸೇವೆಯನ್ನು ಮಾಡಿ ಅಂತ ಹೇಳ್ತಾರೆ. ಆಗ ಪೂರ್ವದ್ವಾರದಲ್ಲಿ ಪೂರ್ವದ ಒಂದು ಮೆಟ್ಟಿನ ಮೇಲೆ ಇದ್ದ ನಾಣ್ಯ ತಿರುಜ್ಞಾನ ಸಂಬಂಧರವರು ತಗೊಳ್ಳೋ ಹಾಗಾಯಿತು, ಪಶ್ಚಿಮದಲ್ಲಿರೋದು ಅಪ್ಪರ್ ಸ್ವಾಮಿಗಳು. ಆಗ ಅವರು ಬೇರೆ ಬೇರೆ ಇವರ ಕಡೆಯವರು ಅವ್ರ ಕಡೆಯವರೆಲ್ಲ ಇದ್ದಾರೆ ಮಠದಲ್ಲಿ. ಏನಾಗ್ತಾ ಇದೆ ಅಂತಂದರೆ ಇವರು ಅಪ್ಪರ್ ಅವ್ರ ಕಡೆ ಏನೋ ಅಡುಗೆ ಮಾಡೋ ಜಾಗ ಅಲ್ಲಿ ಅಲ್ಲ, ಬೇಗ ಬೇಗ ಊಟಗಳಾಗ್ತಾ ಇದೆ, ಸಾಮಗ್ರಿಗಳೆಲ್ಲ ಸಿಗ್ತಾ ಇದೆ, ಎಲ್ರಿಗೂ ಊಟ ಅಲ್ಲಿ ಬೇಗ ಸಿಗ್ತಾ ಇದೆ. ಈ ಸಂಬಂಧರಿರೋ ಕಡೆ ಏನಾಗ್ತಾ ಇದೆ ತಡವಾಗ್ತಾ ಇದೆ, ಅದು ನೋಡಿದ್ರೆ ಸರಿಯಾಗಿ ಪದಾರ್ಥಗಳು ಬರ್ತಾ ಇಲ್ಲ, ಸಾಮಗ್ರಿಗಳು ಬರ್ತಾ ಇಲ್ಲ ಏನು ಅಂತ ನೋಡಿದ್ರೆ ಅದಕ್ಕೆ ಕಾರಣ ಸಂಬಂಧರವರು ತಗೊಳ್ತಾ ಇದ್ದ ನಾಣ್ಯ ಬಂಗಾರದ ನಾಣ್ಯ ಇದೆಯಲ್ಲ ಅದು ಸ್ವಲ್ಪ ಕೆಳಮಟ್ಟದ್ದು, ಅಷ್ಟು ಒಳ್ಳೆಯ ಕ್ವಾಲಿಟಿ ಅಲ್ಲ. ಆದರೆ ನಮ್ಮ ಅಪ್ಪರವರು ಅವ್ರಿಗೆ ಸಿಗ್ತಾ ಇದ್ದ ನಾಣ್ಯ ಒಳ್ಳೆಯ ಚೊಕ್ಕ ಬಂಗಾರ. ಇದರಿಂದ ಏನಾಯಿತು, ಚೊಕ್ಕ ಬಂಗಾರದಿಂದ ಸಿಗ್ತಾ ಇದ್ದ ಪದಾರ್ಥಗಳು ಎಲ್ಲ ಬೇಗ ಬೇಗ ಸಿಗ್ತಾ ಇದ್ದವು, ಅದರಿಂದ ಅವ್ರ ಕಡೆ ಊಟ ಎಲ್ಲ ಬೇಗ ತುಂಬ ಜನಕ್ಕಿಂತ ಸಿಗ್ತಾ ಇತ್ತು. ಇದು ಅದೇ ತಿರುಜ್ಞಾನ ಸಂಬಂಧರ ಆ ಕಡೆಯವರದ್ದು ಇದರಲ್ಲಿ ಆಗ್ತಾ ಇರಲಿಲ್ಲ. ಆಗ ಇವರು ದೇವರ ಮೊರೆ ಹೋದರು ತಿರುಜ್ಞಾನ ಸಂಬಂಧ, ಇದೇನಪ್ಪ ಇದು ನನಗೆ ಹೀಗಾಗ್ತಾ ಇದೆಯಲ್ಲ, ಯಾಕೆ ಏನು ನಾನೇನು ತಪ್ಪು ಮಾಡಿದ್ದೀನಿ ಹೀಗೆ ಯಾಕೆ ಆಗಬೇಕು ಅಂತ ಶಿವನನ್ನು ಕೇಳಿದಾಗ ಪರಮೇಶ್ವರ ಹೇಳ್ದ, ನೋಡಪ್ಪ ನೀನು ಬರೀ ಪದಿಗಳು ಹಾಡಿ ಹಾಡಿ ಹಾಡಿ ಸೇವೆ ಮಾಡ್ತಾ ಇದೀಯ, ದೊಡ್ಡ ಸೇವೆಯೇ, ಆದರೂ ಆ ತಿರುನಾವುಕರ್ ಸರ್ ಇದ್ದಾರಲ್ಲ ಅವರೂ ಪದಿಗಳನ್ನು ಹಾಡೋದು ಮಾತ್ರವಲ್ಲದೆ ಶಿವಭಕ್ತರುಗಳಿಗೆ ದೇವಸ್ಥಾನಗಳಿಗೆ ಬರುವುದಕ್ಕೆ ಹೋಗುವುದಕ್ಕೆ ದಾರಿಯನ್ನು ಸುಗಮವಾಗಿ ಮಾಡಿಕೊಡ್ತಾರೆ. ಯಾವುದ್ರ ಮೂಲಕ ಅವರ ಹೆಗಲ ಮೇಲೆ ಒಂದು ಹಲ್ಲು ಹುಲ್ಲನ್ನು ಕೆತ್ತುವ ಒಂದು ಉಪಕರಣವಿರೋದನ್ನು ನಾನು ಮೊದಲೇ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಯಾವುದರಲ್ಲೇ ಒಂದು ಅದರಿಂದ ಅವರು ತಮ್ಮ ದೇಹದ ಶ್ರಮವನ್ನು ಉಪಯೋಗಿಸ್ಕೊಂಡು ಶಿವಭಕ್ತರುಗಳ ಸೇವೆ ಮಾಡ್ತಾ ಇದ್ದಾರೆ. ಅದರಿಂದಲೇ ನಾನು ಅವರಿಗೆ ಸ್ವಲ್ಪ ಉತ್ತಮವಾದ ನಾಣ್ಯವನ್ನು ಕೊಟ್ಟೆ, ಇಷ್ಟೇ ಕಾರಣ ಅಂತ ಹೇಳಿದಾಗ ತಿರುಜ್ಞಾನ ಸಂಬಂಧರು ಪ್ರಾರ್ಥಿಸಿದ್ದರಿಂದ ಅವರಿಗೂ ಮುಂದೆ ಒಳ್ಳೆಯ ನಾಣ್ಯವನ್ನೇ ದಯಪಾಲಿಸಿದರು ಭಗವಂತ. ಆ ನಂತರ ಇವರಿಬ್ಬರು ಅಲ್ಲಿ ಕ್ಷಾಮ ಮುಗಿಯೋ ತನಕವು ಕ್ಷಾಮವು ಹೊರಟು ಹೋಗಬೇಕು ನೀಗಬೇಕು ಅಷ್ಟು ಸಮಯವೂ ಅಲ್ಲೇ ಇದ್ದು ಈ ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿದರು. ಇದು ಆ ಊರಿನಲ್ಲಿ ನಡೆದಂಥ ವಿಶೇಷವಾದ ಸಂಗತಿ. ಇಲ್ಲಿಂದ ಮುಂದೆ ತಿರುವಿಜಿ ಮಿಜಲೈ, ಇಲ್ಲಿಂದ ಇವರು ಏನು ಮಾಡಿದ್ರು, ಇಬ್ಬರೂ ತಿರುಮಲೈ ಕಾಡು ಅನ್ನುವ ಸ್ಥಳಕ್ಕೆ ಹೋದರು. ತಿರುಮಲೈ ಕಾಡು ಅನ್ನೋದು ಸಂಸ್ಕೃತದ ಹೆಸರು ವೇದಾರಣ್ಯಂ ಅಂತ, ಇದು ಸಮುದ್ರ ತೀರದಲ್ಲೇ ಇದೆ. ಈ ದೇವಸ್ಥಾನದಲ್ಲಿ ವೇದಾರಣ್ಯೇಶ್ವರರನ್ನುವ ದೇವರು ಮತ್ತು ಅಂಬಿಕೆ ಹೆಸರು ಯಾಳ್ ಪಳಿತ ಮುಳಿಯಾಳ್ ಅಂತ ಅಂಬಿಕೆ ಹೆಸರು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಒಂದು ಕಾಲದಲ್ಲಿ ಈ ವೇದಾರಣ್ಯಂ ದೇವಸ್ಥಾನದಲ್ಲಿ ವೇದಗಳೇ ಪ್ರತಿ ದಿವಸವೂ ಬಂದು ಈಶ್ವರನಿಗೆ ಪೂಜೆ ಮಾಡ್ತಾ ಇದ್ವಂತೆ, ವೇದಗಳಿಗೆ ಸ್ವತಃ ಬಂದು ಪೂಜೆ ಮಾಡ್ತಾ ಇದ್ವು. ಕಾಲಕ್ರಮೇಣ ಏನಾಯಿತು, ಆ ಊರಿನ ಜನಗಳಿಗೆ
ದೇವರಲ್ಲಿ ಭಕ್ತಿನೂ ಕಡಿಮೆ ಆಯಿತು, ವೇದಗಳಲ್ಲಿ ಶ್ರದ್ಧೆನೂ ಕಡಿಮೆ ಆಗೋಗ್ಬಿಡ್ತು. ಈ ಕಾರಣದಿಂದ ವೇದಗಳು ಆ ದೇವಸ್ಥಾನಕ್ಕೆ ಬರುವುದನ್ನು ನಿಲ್ಲಿಸಿಬಿಟ್ಟುವಂತೆ. ಇದು ಈ ಕಾರಣದಿಂದ ದೇವಸ್ಥಾನದ ಪ್ರಮುಖ ದ್ವಾರ ಬಾಗಿಲು ಮುಚ್ಚಲ್ಪಟ್ಟಿತು. ಮುಖ್ಯವಾದ ದ್ವಾರವೇ ಮುಚ್ಚಿ ಹೋಗ್ಬಿಡ್ತು. ಅದನ್ನು ಆಮೇಲೆ ಯಾರೂ ತೆಗೆಯೋಕ್ಕಾಗಲೇ ಇಲ್ಲ. ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪಕ್ಕದಲ್ಲಿ ಒಂದು ಇನ್ನೊಂದು ದ್ವಾರವಿತ್ತು, ಅದರ ಮೂಲಕ ದೇವಸ್ಥಾನಕ್ಕೆ ಹೋಗುವವರು ಪೂಜೆ ಎಲ್ಲ ಮಾಡ್ಕೊಂಡು ಬರೋರು. ಹೀಗೆ ಇತ್ತು ಇವರು ಹೋದಾಗ ದೇವಸ್ಥಾನದ ಸ್ಥಿತಿ. ಇದನ್ನು ಇವರಿಬ್ಬರು ಗಮನಿಸಿದರು. ಈ ಥರ ಆಗೋಗ್ಬಿಡ್ತಾ ಇಲ್ಲಿ ದೇವಸ್ಥಾನ ಹೀಗಾಯ್ತಾ ಅಂತ ಹೇಳಿ ನಮ್ಮ ಮಗು ಇದ್ದಾರಲ್ಲ ಯಾರೋ ತಿರುಜ್ಞಾನ ಸಂಬಂಧ, ಅವರು ಹೇಳಿದರು ತಿರುನಾವುಕರ್ಸರಿಗೆ, ಅಪ್ಪ ನೀವು ಒಂದು ಪದಿಗವನ್ನು ಹಾಡಿ ಈ ದೇವಸ್ಥಾನದ ಬಾಗಿಲು ತೆಗೆದುಕೊಳ್ಳಲಿ. ಆ ರೀತಿ ಒಂದು ಪದಿಗವನ್ನು ಹಾಡಿ ಅಂತ ಹೇಳಿದಾಗ ಇವರು ತಿರುನಾವುಕರ್ಸರವರು 10 ಸ್ಟ್ಯಾನ್ಸಾ ಇರುವ ಒಂದು ಪದಿಗವನ್ನು ಹಾಡ್ತಾರೆ. ತಿರುನಾವುಕರ್ಸರು ಈ ಪದಿಗವನ್ನು ಹಾಡಿದ್ರು. ಪಣ್ಣಿನೇರ್ ಮೊಳಿಯಾಳ್ ಉಮ್ಮೈ ಪಂಗರೋ

0: ಸೋಮೇಂದ್ರಸ್ಯ ಪ್ರಿಯಂ ಪಾಥೋಪೀಹಿ ಅಸ್ಮತ್ಸಾಖಾತ್ ವಂದೇ ಸೋಮ ವಿಶ್ವೇಷಾನ್ ದೇವಾನಾಂ ಪ್ರಿಯಂ ಪಾಥೋಪೀಹಿ ಇತಿ ಅಷ್ಟಮೋಧ್ಯಾಯಃ. ಓಂ
1: ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್. ಓಂ ನಮಃ ಶಿವಾಯ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunavukkarasu Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. எல்லா மகனியர்களுக்கும் நமஸ்கார. திருநாவுக்கரசர் நாயனார் அவரை சரித்திரைய நாலனே பாகத வீடியோ இது. ஈ பிரவச்சனவன்னு பிராரம்பிசுவதற்கு முதலு ஒரு சுபாஷித சம்ஸ்கிருத சுபாஷிதவன்னு ஹேளி ಅವರ ಚರಿತ್ರೆಯನ್ನು ಮುಂದುವರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸುಭಾಷಿತವನ್ನು ಕೇಳಿ. ಶ್ವಃ ಕಾರ್ಯಮಧ್ಯ ಕುರ್ವೀತ ಪೂರ್ವಾಹ್ನೇ ಚಾಪರಾಹ್ನಿಕಂ ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಂ. ಇದು ಸಂಸ್ಕೃತದ ಸುಭಾಷಿತ. ಇದರ ಅರ್ಥ ಹೀಗಿದೆ. ಮೃತ್ಯುವು ಕಾಯುವುದಿಲ್ಲ. ನೀವು ನಾನು ಈ ಕೆಲಸ ಮಾಡಬೇಕಾಗಿತ್ತು ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಮೃತ್ಯು ಕಾಯುವುದಿಲ್ಲ. ಆದ ಕಾರಣ ನಾಳೆ ಮಾಡಬೇಕಾದ ಮುಖ್ಯವಾದ ಕಾರ್ಯವನ್ನು ಇವತ್ತೇ ಮಾಡಿ ಮುಗಿಸಿ, ಮಧ್ಯಾಹ್ನ ಮಾಡಬೇಕಾಗಿರುವ ಮುಖ್ಯವಾದ ಕಾರ್ಯವನ್ನು ಈಗಲೇ ಮಾಡಿಬಿಡಿ, ಬೆಳಗ್ಗೆನೇ ಮಾಡಿ. ಯಾಕೆ ಅಂದರೆ ಮೃತ್ಯುವು ಕಾಯುವುದಿಲ್ಲ. ನಾನು ನಿನ್ನ ಕೆಲಸ ಮುಗಿಸಿದೆಯಾ ಮುಗಿಸಿಲ್ವಾ ಅನ್ನೋದಕ್ಕೆ ವಿಷಯದಲ್ಲಿ ಮೃತ್ಯು ಕಾಯುವುದಿಲ್ಲ. ಇಂಗ್ಲೀಷ್ನಲ್ಲಿ ಕೂಡ ಇದರ ಅರ್ಥವನ್ನು ಹೇಳ್ತೇನೆ. ದಿ ಥಿಂಗ್ ಟು ಬಿ ಡನ್ ಟುಮಾರೋ ಶುಡ್ ಬಿ ಡನ್ ಟುಡೇ ಇಟ್ ಸೆಲ್ಫ್ ಆ್ಯಂಡ್ ದ ಡೀಡ್ಸ್ ಆಫ್ ದ ಆಫ್ಟರ್ನೂನ್ ಇನ್ ದ ಫೋರ್ನೂನ್ ಬಿಕಾಸ್ ಡೆತ್ ಡಸ್ ನಾಟ್ ವೆಯ್ಟ್ ಟು see whether the acts of its victim have been done or not. Iga tirunavukkarasara charitrege hogona. Avaru tiruvarurinda tiruppugalurge bandidare. tiruppugalurge baruva vishaya aa tiruppugalurnalli avagle tirugnana sambandharu idare. avara parivara bhaktaragala samuhadodane avagle idare. ಇವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಅವರಿಗೆ ಆ ಭಕ್ತಿ ಆ ಅವಸರ ಅದು ಬಹಳ ಉತ್ಕಟವಾಗಿ ಅವರನ್ನು ಅರ್ಧ ದಾರಿಯಲ್ಲೇ ಊರಿನ ಆಚೆಯೇ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕಾದಿದ್ದಾರೆ. ಆಗ ತಿರುನಾವುಕರ್ಸರ್ ಬಂದರೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, ಅಯ್ಯ ನೀವು ಯಾವ ಊರಿಂದ ಬರ್ತಾ ಇದ್ದೀರಿ, ಏನು ಸಮಾಚಾರ ಅಂತೆಲ್ಲ ತಿರುಜ್ಞಾನ ಸಂಬಂಧರ ಅಪ್ಪನನ್ನು ವಿಚಾರಿಸ್ತಾರೆ. ತಿರುಜ್ಞಾನ ಸಂಬಂಧರು ಅವರ ಅಡಿಯಾರ್ಗಳು ಶುಭಭಕ್ತರು ಎಲ್ಲರ ಕೂಡ ಇದ್ದಾರೆ. ಅಪ್ಪರವರು ಕೂಡ ಅವರ ಭಕ್ತರ ಸಮೂಹದ ಜೊತೆಗೆ ಬರ್ತಾ ಇದ್ದಾರೆ. ಅದು ಹೇಗಿದೆ ಅಂದರೆ ಅವರ ಸಮಾಗಮ ಶೇಖರ್ ಅವರು ಹೇಳ್ತಾರೆ, ಎಲ್ಲರೂ ವಿಭೂತಿ ಧರಿಸಿಬಿಟ್ಟಿದ್ದಾರೆ. ಒಂದು ಈ ಕಡೆ ಇವರ ಕಡಲಿದ್ದ ಹಾಗೆ, ಭಕ್ತರುಗಳ ಸಮುದ್ರವಿದ್ದ ಹಾಗೆ, ಅಪ್ಪರ ಕಡೆ ಅವರೂ ಎಲ್ಲ ವಿಭೂತಿ ಧರಿಸಿ ಭಕ್ತರುಗಳಾಗಿದ್ದಾರೆ. ಅವರೂ ಒಂದು ಕಡಲಿನ ಥರ ಇದ್ದಾರಂತೆ. ಅಂದರೆ ಎರಡೂ ಚಂದ್ರಗಳ ಸಾಗರ ಮಿಲನವಾಗ ಆದ ಹಾಗೆ ಅಂತ ಹೇಳಿ ಶೇಖಯ್ಯವರು ವಿವರಣೆ ಕೊಡ್ತಾ ಇದ್ದಾರೆ. ಎರಡು ಭಕ್ತರುಗಳ ಸಮೂಹ ಅಲ್ಲಿ ಸಮ್ಮಿಲನವಾಯಿತು. ಒಂದು ಸಾಗರ, ಈ ಕಡೆ ಒಂದು ಸಾಗರ, ಆ ಕಡೆ ಒಂದು ಸಾಗರ, ಅದು ಇಬ್ಬರೂ ಸೇರಿದಾಗ ಒಂದೇ ಚಂದ್ರಮಂಡಲದ ಚಂದ್ರನ ಸಾಗರವು ಮಿಲನವಾದಂತೆ, ಸಾಗರಗಳು ಎರಡೂ ಸೇರಿ ಒಂದೇ ಸಾಗರವಾದಂತೆ ಕಂಡಿತು ಅಂತ ಶೇಖಯ್ಯರವರು ವಿವರಣೆ ಕೊಟ್ಟಿದ್ದಾರೆ. ಇವರು ವಿಚಾರಿಸಿದರು, ನೀವು ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಕೇಳಿದಾಗ ತಿರುನಾವುಕ್ಕರಸರು ಹೇಳ್ತಾರೆ, ನಾನು ತಿರುವಾರೂರಿಗೆ ಹೋಗಿದ್ದೆಪ್ಪ, ಆರ್ದ್ರ ಸಮಯದಲ್ಲಿ ಹೋಗಿದ್ದೀನಿ. ಆರ್ದ್ರ ಸಮಯ ಅಂತಂದರೆ ಮಾರ್ಗಶಿರ ಮಾಸದಲ್ಲಿ ಪೌರ್ಣಿಮೆಯ ದಿವಸ ಈ ಆರ್ದ್ರ ನಕ್ಷತ್ರವು ಸಂಭವಿಸುತ್ತದೆ. ಆಗ ಎಲ್ಲ ಶಿವನ ದೇವಾಲಯಗಳಲ್ಲಿಯೂ ವಿಶೇಷವಾದ ಪೂಜೆಗಳು, ವಿಶೇಷವಾದ ಉತ್ಸವಗಳು ಇದೆಲ್ಲ ನಡೆಯುತ್ತೆ, ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ನಾನು ಆ ಸಮಯದಲ್ಲಿ ಇದ್ದಿದ್ದರಿಂದ ನಾನು ಆ ದೇವರ ಸಾನ್ನಿಧ್ಯವನ್ನು, ಆ ವೈಭವವನ್ನು ಎಲ್ಲ ಕಂಡೆ. ಏನು ಸಂಭ್ರಮ ಅದು ಹೇಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ವೈಭವ, ಸಂಭ್ರಮ, ವಿಜೃಂಭಣೆ. ದೇವರನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಆದರೂ ನೀವು ಕೇಳ್ತಾ ಇರೋದರಿಂದ ಒಂದು ಪದಿಹದ ರೂಪದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಈ ಪದಿಹದ ಮೂಲಕ ತಿರುಜ್ಞಾನ ಸಂಬಂಧರಿಗೆ ಹೇಳ್ತಾರೆ.

ಇದರ ವಿವರಣೆ, ಈ ಪದ್ಯದ ವಿವರಣೆ ಹೀಗಿದೆ. ಆ ಊರಿನಲ್ಲಿ ಆ ಸ್ವಾಮಿಯವರ ಉತ್ಸವ ಬರ್ತಾ ಇದೆ. ಹೇಗೆ ಅಂದರೆ ಮುತ್ತು ವೇದಾನಂ, ಅಂದರೆ ಮುತ್ತಿನ ಪಲ್ಲಕ್ಕಿನಲ್ಲಿ ಸ್ವಾಮಿ ಬರ್ತಾ ಇದ್ದಾರೆ ಉತ್ಸವ. ಅದಕ್ಕೆ ಚಾಮರಗಳು ಹಾಕ್ತಾ ಇದ್ದಾರೆ. ಹೇಗೆ ಆ ಚಾಮರಗಳು ಹೇಗಿವೆ ಅಂದರೆ ಅದಕ್ಕೆ ಹಿಡಿ ಬಂಗಾರದ ಹಿಡಿಯಿಂದ ಹಿಡಿಯಂತೆ ಎರಡು ಚಾಮರಗಳು. ಅದನ್ನು ಯಾವ ರೀತಿ ಹಾಕ್ತಾ ಇದ್ದಾರೆ ಅವರು, ಮುರಯಾಲೆ, ಅದರಲ್ಲೊಂದು ಕ್ರಮ ಇದೆಯಂತೆ. ಚಾಮರ ಹಾಕೋದು ಸುಮ್ಮನೆ ಈ ಕಡೆ ಆ ಕಡೆ ಎರಡು ಕಡೆ ಹಾಕಿಬಿಡೋದಿಲ್ಲ ಅವರು. ಏನು ಒಂದು ಸಲ ಈ ಕಡೆ

ನಾಗಿರೋದು. ಹೀಗೆ ಅವರು ಒಬ್ಬರಿಗೊಬ್ಬರು ವಿಜೃಂಭಣೆಯಿಂದ, ಕುತೂಹಲದಿಂದ, ಕೌತುಕದಿಂದ, ಪ್ರತಿಯೊಬ್ಬರು ಆನಂದದಿಂದ ತೇಲಾಡ್ತಾ ಇದ್ದಾರಪ್ಪ. ಆ ವಿಜೃಂಭಣೆ ವೈಭವವನ್ನು ನಾನು ಏನಂತ ಹೇಳಿ ಅಂತ ಬಹು ವಿಧವಾಗಿ ವಿವರಣೆ ಕೊಡ್ತಾರೆ ತಿರುನಾವುಕರ ತಿರುಜ್ಞಾನ ಸಂಬಂಧರಿಗೆ. ತಿರುಜ್ಞಾನ ಸಂಬಂಧರು ಕೇಳಿ ಕೇಳಿ ಕೇಳಿ ಅವ್ರಿಗೆ ಆವಾಗಲೇ ವಿಪರೀತವಾದ ಪ್ರೇರಣೆಯುಂಟಾಗಿ ನಾನು ಈವಾಗಲೇ ತಿರುವಾರೂರಿಗೆ ಹೋಗಿ ಸ್ವಾಮಿ ದರ್ಶನ ಮಾಡಬೇಕು ಅಂತ ಬಹಳ ಉನ್ನತವಾದ ಅಪೇಕ್ಷೆ ಉಂಟಾಯಿತು. ಆವಾಗ ಹೇಳಿದ್ರು, ನಾನು ಈಗಲೇ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ತಿರುವಾರೂರಿಗೆ, ಸ್ವಾಮಿಯನ್ನು ನೋಡದಿದ್ದರೆ ನನಗಾಗೋದಿಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ನಾನು ಬಂದ್ಬಿಡ್ತೀನಿ, ದೇವ್ರ ದರ್ಶನ ಮಾಡಿಬಿಟ್ಟು ಬಂದ್ಬಿಡ್ತೀನಿ ತಿರುವಾರೂರಿಗೆ ಹೋಗಿ ಅಂತ ಹೇಳ್ತಾರೆ. ಮತ್ತು ಈ ಉತ್ಸವಗಳೆಲ್ಲ ಯಾಕೆ ನಡೆಸ್ತಾರೆ ಅಂತಂದರೆ, ಎಷ್ಟೋ ಜನಕ್ಕೆ, ಎಷ್ಟೋ ಮಂದಿಗೆ ಎಲ್ಲರಿಗೂ ದೇವರ ದರ್ಶನವಾಗಬೇಕು, ಎಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಹೋಗುವ ಒಂದು ಸೌಭಾಗ್ಯವಿರುವುದಿಲ್ಲ. ಏನೋ ಕಾರಣ ಹೋಗುವಂಥವ್ರು ಕೂಡ ಯಾರೇ ಎಲ್ರಿಗೂ ಹೋಗುವ ಭಾಗ್ಯ ಉಂಟು, ಆದರೆ ಅವರಿಗೆ ಮೈಲಿಗೆ ಆಗಬಹುದು. ಅನೇಕರಿಗೆ ಮೈಲಿಗೆ ಕಾರಣ ದೇವಸ್ಥಾನಕ್ಕೆ ಹೋಗದೆ ದೇವರ ದರ್ಶನ ಮಾಡೋಕ್ಕಾಗದೇ ಇರಬಹುದು. ಸ್ತ್ರೀಯರಿಗೆ ಮತ್ತಿನ್ನೇನೋ ಕಾರಣಗಳಿಂದ ದೇವಸ್ಥಾನಕ್ಕೆ ಹೋಗದೆ ಅಂತ ಸಂದರ್ಭಗಳಿರ್ಬೋದು. ಈ ಕಾರಣಗಳಿಂದ ದೇವರನ್ನ ದಯ ಏನಿದೆ ಅಂತಂದರೆ, ಪ್ರತಿಯೊಬ್ಬರಿಗೂ ದರ್ಶನವನ್ನು ಕೊಡಬೇಕು, ಯಾರಿಗೂ ತಪ್ಪಿಸಬಾರದು ಅನ್ನೋ ಕಾರಣದಿಂದ ದೇವರ ಉತ್ಸವ ನಡೆಯುತ್ತೆ. ಈ ದೇವರ ಉತ್ಸವ ಹೀಗೆ ಬರೋದರಿಂದ, ಬೀದಿಗಳಲ್ಲಿ ಬರೋದರಿಂದ ಪ್ರತಿಯೊಬ್ಬರೂ ದೇವರ ದರ್ಶನವನ್ನು ಮಾಡಬಹುದು. ಅಲ್ಲಿ ಜಾತಿಯ ಒಂದು ಭಯವೋ ಇನ್ನೇನಾದರೂ ಕಾರಣದ ಭಯವೋ ಇಲ್ಲದೆ ನಿರ್ಭಯವಾಗಿ ದೇವರನ್ನು ದರ್ಶನ ಮಾಡೋಕ್ಕಾಗತ್ತೆ. ಇದು ಒಂದು ಮುಖ್ಯವಾದ ಕಾರಣ ಉತ್ಸವಗಳು ನಡೆಯೋದಕ್ಕೆ. ಹೀಗೆ ವಿಜೃಂಭಣೆಯಿಂದ ನಡೆಯಿತು ಅಂತ ಹೇಳ್ತಾ ಇದ್ದಾಗೇ ಇವರು ತಿರುಜ್ಞಾನ ಸಂಬಂಧರು ತಿರುವಾರೂರಿಗೆ ಬಂದರು. ನೀವಿಲ್ಲೇ ಇದ್ಬಿಡಿ ನಾ ಬರೋ ತನಕ ಅಂತ ಬೇರೆ ಹೇಳಿದ್ದಾರೆ. ನಾವು ಇನ್ನೊಂದು ವಿಷಯ ಏನು ಜ್ಞಾಪಕ ಇಟ್ಕೋಬೇಕು ಅಂತಂದರೆ, ತಿರುಜ್ಞಾನ ಸಂಬಂಧರು ಯಾರೋ ಬಹಳ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಳ್ಬಾರ್ದು. ತಿರುಜ್ಞಾನ ಸಂಬಂಧರು ಒಬ್ಬ ಚಿಕ್ಕ ಮಗು, 7 ವರ್ಷ 8 ವರ್ಷದ ಮಗು. ನಮ್ಮ ತಿರುನಾವುಕ್ಕರ್ ಸರು ಸುಮಾರು 75 ವರ್ಷ ದಾಟಿದಂತಹ ವೃದ್ಧ ವ್ಯಕ್ತಿ. ಇದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಬೇಕು. ತಿರುಜ್ಞಾನ ಸಂಬಂಧರವರು ಚಿಕ್ಕವರು, ಮಗು, ಜ್ಞಾನದಲ್ಲ ಆಕೃತಿಯಲ್ಲಿ ಮಾತ್ರ, ಜ್ಞಾನದಲ್ಲಿ ಅವರ ಹೆಸರೇ ತಿರುಜ್ಞಾನ ಸಂಬಂಧರಂತ ಇದೆ. ಸರಿ, ಅಲ್ಲಿ ದೇವರ ದರ್ಶನ ಮಾಡಿದ್ರು ನಮ್ಮ ತಿರುಜ್ಞಾನ ಸಂಬಂಧರ್. ಬಹಳ ಆನಂದ ಆಗೋಗ್ಬಿಟ್ಟಿದೆ, ವಾಪಸ್ ಹೋಗಬೇಕು, ಆದರೆ ಮನಸ್ಸೇ ಆಗ್ತಾಯಿಲ್ಲ. ತಿರುವಾರೂರನ್ನು ಬಿಟ್ಟು ದೇವರನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ. ತಿರುನಾವುಕರ್ ಸರಿಗೆ ಹೇಳಿಬಿಟ್ಟಿದ್ದಾರೆ ಅಪ್ಪರಿಗೆ, ನಾನು ಬರ್ತೀನಿ, ಬರೋ ತನಕ ಹೋಗಬೇಡಿ ಅಂತ. ಅರ್ಧ ದಾರಿಗೆ ಬಂದು ಆಗ ಎಲ್ಲೆಯಲ್ಲಿ ನಿಂತ್ಕೊಂಡು, ತಿರುವಾರೂರಿನ ಎಲ್ಲೆಯಲ್ಲಿ ನಿಂತು ಆಂದೋಲನವಾಗ್ತಾಯಿದೆ ಮನಸ್ಸು. ಅಯ್ಯೋ, ತಿರುವಾರೂರನ್ನು ಬಿಟ್ಟು ಹೋಗಬೇಕಲ್ಲ, ಅಲ್ಲಿಗೆ ಹೇಳಿಬಿಟ್ಟಿದ್ದೀನಲ್ಲ ಅವ್ರಿಗೆ ಬರ್ತೇನೆ ಅಂತ ತಿರುನಾವುಕರ್ಸರಿಗೆ, ಈಗ ಹೋಗಲೇಬೇಕಲ್ಲ, ದೇವರನ್ನು ಬಿಡೋಕ್ಕಾಗ್ತಾ ಇಲ್ವಲ್ಲ ಅಂತ ಈ ಥರ ತೂಗು ಮನಸ್ಸು. ಈ ಮನಸ್ಸಿನಿಂದ ಕೊನೆಗೆ ಅಲ್ಲಿಂದ ಬಿಟ್ಟು ತಿರುಪುಗೂರವರಿಗೆ ಬಂದರು. ತಿರುಪುಗೂರಿನಲ್ಲಿ ಈ ಕಡೆ ಆ ಕಡೆ ಏನು ಭಕ್ತರುಗಳ ಸಮಾವೇಶ ನಡೆದು ಹೋಗ್ತಾ ಇದೆ. ಸಮಾವೇಶ ನಡೀತಾ ಇದ್ದಾಗ ಅಲ್ಲಿಗೆ ಈ ಇಬ್ಬರು ಮಹನೀಯರುಗಳು, ಇವರಿಬ್ಬರು ಬಹಳ ದೊಡ್ಡ ಮಹನೀಯರುಗಳು, ತಿರುಜ್ಞಾನ ಸಂಬಂಧರು ಮತ್ತು ತಿರುನಾವುಕರ್ಸರು, ಇವರು ಇಲ್ಲಿರೋ ವಿಷಯ ಬೇರೆಯವರಿಗೆಲ್ಲ ಗೊತ್ತಾಯಿತು. ಯಾರ್ಯಾರು ಬಂದರು ಅಲ್ಲಿಗೆ ಅಂತಂದರೆ, ಈ ತಿರುಜ್ಞಾನ ಸಂಬಂಧರ ಜೊತೆಯಲ್ಲಿ ಯಾಳ್ಪಾಣರ್, ತಿರುನೀಲಕಂಠರನ್ನೋರು ಯಾವಾಗಲೂ ಇರುವಂಥ ನಾಯನಾರೊಬ್ಬರು. ಇದು ನಡೀತಾ ಇದ್ದಿದ್ದು ಮುರುಘನಾಯನಾರನ್ನೋರ ಮಠ. ಆ ಜಾಗದಲ್ಲಿ ಎಲ್ಲ ಸೇರಿದ್ದಾರೆ. ಈ ವಿಚಾರವನ್ನು ಕೇಳಿಬಿಟ್ಟು ಬೇರೆ ಊರುಗಳಿಂದ ಎಲ್ಲ ಭಕ್ತರು ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದವರು ಸುರಿತಂಡ ನಾಯನಾರಂತ, ಅವರು ಅಲ್ಲಿಗೆ ಬಂದಿದ್ದರು. ಆಮೇಲೆ ತಿರುವಿನ ನಕ್ಕನಾಯನಾರು ಸಹ ಅಲ್ಲಿಗೆ ಬಂದರು ಅಂತ ಇದೆ. ಹೀಗೆ ಎಲ್ಲ ಬಹಳ ದೊಡ್ಡ ದೊಡ್ಡ ಮಹನೀಯರುಗಳು, ನಾಯನಾರುಗಳು ಎಲ್ಲ ಅಲ್ಲಿ ಸಮಾಗಮವಾಗಿಬಿಟ್ಟಿದೆ. ಎಲ್ಲರೂ ಭಕ್ತಿಯಿಂದ ಅವರಿಗೆ ಅವರವರ ಅನುಭವಗಳನ್ನು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಸ್ವಲ್ಪ ದಿವಸ ಆಯಿತು. ನಾನು ಮುರುಘನಾಯನಾರ ಬಗ್ಗೆ ಈಗಾಗಲೇ ವಿಡಿಯೋ ಕೊಟ್ಟಿದ್ದೀನಿ.
ಮಿಕ್ಕ ಮೂವರ

ಹೀಗೆ ಮುಂದೆ ಬೇರೆಯಾಗಿ ಅವರ ಚರಿತ್ರೆಯನ್ನು ಹೇಳ್ತೀನಿ. ಹೀಗೆ ಅಲ್ಲಿ ಅನೇಕ ದಿವಸಗಳು ಈ ಥರ ಸಮಾಗಮ ನಡೆದು ಎಲ್ಲರೂ ಸಂತೋಷದಿಂದ ವೈಭವದಿಂದ ಆಚರಣೆ ಆದಮೇಲೆ ನಂತರ ಎಲ್ಲರೂ ಹೋಗುವ ಅಲ್ಲಿಂದ ನಿರ್ಗಮಿಸುವ ವೇಳೆ ಬಂತು. ಎಲ್ಲರೂ ಅವರವರ ಊರಿಗೆ ಹೋದರು. ಕೊನೆಗೆ ಇವರಿಬ್ಬರು ಅಂದರೆ ತಿರುನಾವಕ್ಕರ್ ಸರ್ ಮತ್ತು ತಿರುಜ್ಞಾನ ಸಂಬಂಧರ್ ಇವರಿಬ್ಬರು ಅಲ್ಲಿಂದ ಮುಂದಕ್ಕೆ ತಿರು ವೀಗಿ ಮಿಗಲೈ ಅನ್ನುವ ಕ್ಷೇತ್ರಕ್ಕೆ ಬರ್ತಾರೆ. ತಿರುವೀಗಿ ಮಿಗಲೈ ಅನ್ನೋ ಕ್ಷೇತ್ರದಲ್ಲಿ ಇವರು ಬಂದಾಗ ಬಹಳ ಭೀಕರವಾದ ಕ್ಷಾಮ ಸಂಭವಿಸಿತ್ತು. ಜನಗಳೆಲ್ಲ ಬಹಳ ಕಷ್ಟಪಡ್ತಾ ಇದ್ದರು. ಆ ಊರಿನ ದೇವರನ ಹೆಸರು ವೀಗಿ ಅಗಗೇಶ್ವರರ್ ಅಥವಾ ಕಲ್ಯಾಣ ಸುಂದರೇಶ್ವರರ್ ಅಂತ. ಆ ಅಂಬಿಕೆ ಹೆಸರು ತಾಯಿ ಹೆಸರು ಸುಂದರ ಕುಶಾಂಬಿಕೆ ಅಂತ. ಈ ತಿರುವೀಗಿ ಮಿರಲೈ ಈ ಸ್ಥಳದ ಪುರಾಣವು ಕೂಡ ಸ್ಥಳ ಪುರಾಣ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತಂದರೆ ಈ ದೇವರನ್ನು ಕಲ್ಯಾಣ ಸುಂದರೇಶ್ವರರ್ ದೇವರನ್ನು ಶ್ರೀ ಮಹಾವಿಷ್ಣು ಸಹ ಅಲ್ಲಿ ಬಂದು ಪೂಜೆ ಮಾಡಿದ್ದಾರೆ ಅನ್ನೋ ಒಂದು ಚರಿತ್ರೆ ಇದೆ, ಐತಿಹಾಸವಿದೆ. ಯಾಕೆ ಬಂದು ಮಹಾವಿಷ್ಣು ಇಲ್ಲಿ ಪೂಜೆ ಮಾಡಿದ್ರು ಅಂದರೆ ಶ್ರೀ ಮಹಾವಿಷ್ಣುವರ ಹತ್ತಿರ ಇರುತ್ತಲ್ಲ ಚಕ್ರ ಆಯುಧ, ಅದು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ವಂತೆ. ಅನೇಕ ರಾಕ್ಷಸರನ್ನ ಕೆಟ್ಟವರನ್ನೆಲ್ಲ ಕೊಂದಿದೆ. ಆದ್ದರಿಂದ ಅದು ಅಷ್ಟು ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಒಂದು ಪ್ರತೀತಿ ಇದೆ. ಇನ್ನೊಂದು ವರ್ಷನ್ ಪ್ರಕಾರ ಜಾಲಂಧರ ಅಥವಾ ಜಲಂಧರ ಅನ್ನುವ ಒಬ್ಬ ರಾಕ್ಷಸ ಏನು ಮಾಡಿದ್ದಾನೆ, ಶ್ರೀ ಮಹಾವಿಷ್ಣುವಿನ ಚಕ್ರವನ್ನು ಕದ್ದುಕೊಂಡು ಓಡಿ ಹೋಗ್ಬಿಟ್ಟನಂತೆ, ಓಡಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಈ ಇದು ಎರಡು ಕಾರಣಗಳಿಗಾಗಿ ಶ್ರೀ ಮಹಾವಿಷ್ಣು ಈಶ್ವರನ ಹತ್ರ ಬಂದು ಅಲ್ಲಿ ಆ ಈಶ್ವರನ ಪೂಜೆ ಮಾಡಿದ್ರು. ಹೇಗೆ ಅಂತಂದರೆ ಸಾವಿರ ಕಮಲಗಳಿಂದ ಪಾದಕ್ಕೆ ಪೂಜೆ ಮಾಡಿದ್ರು ಅಂತ. ಇಲ್ಲಿ ಏನು ಒಂದು ನೈಜ ವಿಶೇಷ ನಡೆದಿದೆ ಅಂತಂದರೆ ಆ ಸಾವಿರ ಕಮಲಗಳಲ್ಲಿ ಪೂಜೆ ಮಾಡ್ತಾ ಇರುವಾಗ ಕೊನೆಗೆ ಒಂದು ಕಮಲ ಕಡಿಮೆ ಆಗಿದೆ. ಅದು ಶಿವನ ಒಂದು ತಂತ್ರವೇ. ಆವಾಗ ಮಹಾವಿಷ್ಣುಗೆ ಅಯ್ಯೋಯ್ಯೋ ಒಂದೇ ಒಂದು ಕಮಲ ಶಾರ್ಟೇಜ್ ಬಂದುಬಿಟ್ಟಿದೆಯಲ್ಲ, ಕಡಿಮೆ ಆಗಿದೆಯಲ್ಲ, ಇವಾಗ ಎಲ್ಲಿಂದ ಹೋಗಿ ತರಲಿ, ತರೋದಕ್ಕೆ ಹೊತ್ತಾಗ್ಬಿಡುತ್ತಲ್ಲ, ನೇರವಾಗ್ಬಿಡುತ್ತಲ್ಲ ಅಂತ ಹೇಳಿ ಏನು ಮಾಡಿದ್ದಾರೆ, ತಮ್ಮ ಕಣ್ಣನ್ನೇ ತೆಗೆದು ಶಿವನ ಪಾದಗಳಲ್ಲಿ ಅರ್ಪಿಸಿದರಂತೆ. ಇದು ಆ ಸ್ಥಳದ ಪುರಾಣ. ಹೀಗೆ ಶಿವನನ್ನು ಅವರು ಪೂಜೆ ಮಾಡಿದ್ರಿಂದ ಅವರಿಗೆ ಚಕ್ರ ಎಲ್ಲ ವಾಪಸ್ಸು ಸರಿಯಾಗಿ ವಲಯದಲ್ಲಿ ಬಂದಿತು, ಲಭಿಸಿತು ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ವಿಶೇಷ ಈ ಕ್ಷೇತ್ರದಲ್ಲಿ, ಎಲ್ಲ ಶಿವನ ದೇವಸ್ಥಾನದಲ್ಲೂ ನಂದಿ ಭಗವಾನ್ ನಂದೀಶ್ವರರು ಈಶ್ವರನ ಸನ್ನಿಧಿಗೆ ಎದುರಾಗಿ ಇರ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ನಂದೀಶ್ವರನು ಬೇಸ್ಮೆಂಟ್ನಲ್ಲಿ ಕೆಳಗಡೆ ಇರ್ತಾರೆ, ಅವರ ಮೇಲೆ ದೇವಸ್ಥಾನವು ಸ್ಥಿತವಾಗಿದೆ. ಇದೊಂದು ಮತ್ತೊಂದು ವಿಶೇಷ. ಹೀಗೆ ಇವರಿಬ್ಬರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ, ತಿರುನಾವಕ್ಕರ್ ಸರ್ ಮತ್ತು ತಿರುಜ್ಞಾನ ಸಂಬಂಧರ್. ಅಲ್ಲಿ ಇವರಿಗೆ ಎರಡು ಸನ್ನಿಧಿಗಳಿವೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಬಂದಾಗ ಕ್ಷಾಮ ಅಂತ ಹೇಳಿದೆ, ಕ್ಷಾಮ ಇದೆ ಇವರಿಗೆ. ಬಹಳ ಜನಗಳ ಸಂಕಟವನ್ನು ನೋಡಲಾರದೆ ಶಿವನಲ್ಲಿ ಪ್ರಾರ್ಥಿಸ್ತಾರೆ, ಅಪ್ಪ ಇವ್ರ ಕಷ್ಟವನ್ನು ಪರಿಹರಿಸೋದಕ್ಕೆ ಏನಾದರೂ ಮಾರ್ಗ ಮಾಡಬೇಕಲ್ಲ ಅಂತ ಇಬ್ಬರೂ ಪ್ರಾರ್ಥಿಸಿದಾಗ ಪರಮೇಶ್ವರನೇ ಹೇಳ್ತಾನೆ, ನಾನು ನಿಮ್ಮಿಬ್ಬರಿಗೂ ಪೂರ್ವ ದಿಕ್ಕಿನಲ್ಲಿ ಪಡಿ ಅಂತಂದರೆ ಸ್ಟೆಪ್ಸ್ ಇದೆ ಆ ಕಡೆ ಒಂದು ಬಂಗಾರದ ನಾಣ್ಯವನ್ನು ಇಡ್ತೇನೆ, ಪಶ್ಚಿಮ ದ್ವಾರದಲ್ಲೂ ಅಲ್ಲಿ ಒಂದು ಮೆಟ್ಟಿನ ಮೇಲೆ ಒಂದು ಬಂಗಾರದ ನಾಣ್ಯವನ್ನು ಇಡ್ತೇನೆ, ಪ್ರತಿ ದಿವಸವೂ ಇಡ್ತೇನೆ, ಅದನ್ನು ನೀವು ತೆಗೆದುಕೊಂಡು ಹೋಗಿ ಆ ಬಂಗಾರದ ನಾಣ್ಯದಿಂದ ಏನೇನು ಪದಾರ್ಥಗಳು ಇವರಿಗೆ ಊಟಕ್ಕೆ ಅಷ್ಟು ಜನಗಳಿಗೆ ಊಟಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಎಲ್ಲ ತೆಗೆದುಕೊಂಡು ಬಂದು ಅಡುಗೆ ಮಾಡಿಸಿ ನೀವು ಇವರ ಹಸಿವನ್ನು ಇದು ಮಾಡಿ ಈ ಕ್ಷಾಮವು ಮುಗಿಯುವವರೆಗೂ ಇಲ್ಲೇ ಇದ್ದು ಈ ಸೇವೆಯನ್ನು ಮಾಡಿ ಅಂತ ಹೇಳ್ತಾರೆ. ಆಗ ಪೂರ್ವದ್ವಾರದಲ್ಲಿ ಪೂರ್ವದ ಒಂದು ಮೆಟ್ಟಿನ ಮೇಲೆ ಇದ್ದ ನಾಣ್ಯ ತಿರುಜ್ಞಾನ ಸಂಬಂಧರವರು ತಗೊಳ್ಳೋ ಹಾಗಾಯಿತು, ಪಶ್ಚಿಮದಲ್ಲಿರೋದು ಅಪ್ಪರ್ ಸ್ವಾಮಿಗಳು. ಆಗ ಅವರು ಬೇರೆ ಬೇರೆ ಇವರ ಕಡೆಯವರು ಅವ್ರ ಕಡೆಯವರೆಲ್ಲ ಇದ್ದಾರೆ,
ಮಠದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇವರು ಅಪ್ಪರ ಅವ್ರ ಕಡೆ ಏನೋ ಅಡುಗೆ ಮಾಡೋ ಜಾಗ ಅಲ್ಲಿ ಅಲ್ಲ, ಬೇಗ ಬೇಗ ಊಟಗಳಾಗ್ತಾ ಇದೆ, ಸಾಮಗ್ರಿಗಳೆಲ್ಲ ಸಿಗ್ತಾ ಇದೆ, ಎಲ್ರಿಗೂ ಊಟ ಅಲ್ಲಿ ಬೇಗ ಸಿಗ್ತಾ ಇದೆ. ಈ ಸಂಬಂಧರಿರೋ ಕಡೆ ಏನಾಗ್ತಾ ಇದೆ, ತಡವಾಗ್ತಾ ಇದೆ, ಅದು ನೋಡಿದ್ರೆ ಸರಿಯಾಗಿ ಪದಾರ್ಥಗಳು ಬರ್ತಾ ಇಲ್ಲ, ಸಾಮಗ್ರಿಗಳು ಬರ್ತಾ ಇಲ್ಲ, ಏನು ಅಂತ ನೋಡಿದ್ರೆ ಅದಕ್ಕೆ ಕಾರಣ ಸಂಬಂಧರವರು ತಗೊಳ್ತಾ ಇದ್ದ ನಾಣ್ಯ, ಬಂಗಾರದ ನಾಣ್ಯ ಇದೆಯಲ್ಲ ಅದು ಸ್ವಲ್ಪ ಕೆಳಮಟ್ಟದ್ದು, ಅಷ್ಟು ಒಳ್ಳೆಯ ಕ್ವಾಲಿಟಿ ಅಲ್ಲ. ಆದರೆ ನಮ್ಮ ಅಪ್ಪರವರು ಅವ್ರಿಗೆ ಸಿಗ್ತಾ ಇದ್ದ ನಾಣ್ಯ ಒಳ್ಳೆ ಚೊಕ್ಕ ಬಂಗಾರ. ಇದರಿಂದ ಏನಾಯಿತು, ಚೊಕ್ಕ ಬಂಗಾರದಿಂದ ಸಿಗ್ತಾ ಇದ್ದ ಪದಾರ್ಥಗಳು ಎಲ್ಲ ಬೇಗ ಬೇಗ ಸಿಗ್ತಾ ಇದ್ವು, ಅದರಿಂದ ಅವ್ರ ಕಡೆ ಊಟ ಎಲ್ಲ ಬೇಗ ತುಂಬ ಜನಕ್ಕಿಂತ ಸಿಗ್ತಾ ಇತ್ತು. ಇದು ಅದೇ ತಿರುಜ್ಞಾನ ಸಂಬಂಧರ ಆ ಕಡೆಯವರದ್ದು ಇದರಲ್ಲಿ ಆಗ್ತಾ ಇರಲಿಲ್ಲ. ಆಗ ಇವರು ದೇವರ ಮೊರೆ ಹೋದರು ತಿರುಜ್ಞಾನ ಸಂಬಂಧರು, ಇದೇನಪ್ಪ ಇದು ನನಗೆ ಹೀಗಾಗ್ತಾ ಇದೆಯಲ್ಲ, ಯಾಕೆ ಏನು, ನಾನೇನು ತಪ್ಪು ಮಾಡಿದ್ದೀನಿ, ಹೀಗೆ ಯಾಕೆ ಆಗಬೇಕು ಅಂತ ಶಿವನನ್ನು ಕೇಳಿದಾಗ ಪರಮೇಶ್ವರ ಹೇಳ್ದ, ನೋಡಪ್ಪ ನೀನು ಬರೀ ಪದಿಗಳು ಹಾಡಿ ಹಾಡಿ ಹಾಡಿ ಸೇವೆ ಮಾಡ್ತಾ ಇದೀಯಾ, ದೊಡ್ಡ ಸೇವೆಯೇ, ಆದರೂ ಆ ತಿರುನಾವುಕರ್ಸರಿದಾರಲ್ಲ ಅವರೂ ಪದಿಗಳನ್ನು ಹಾಡೋದು ಮಾತ್ರವಲ್ಲದೆ ಶಿವಭಕ್ತರುಗಳಿಗೆ ದೇವಸ್ಥಾನಗಳಿಗೆ ಬರುವುದಕ್ಕೆ ಹೋಗುವುದಕ್ಕೆ ದಾರಿಯನ್ನು ಸುಗಮವಾಗಿ ಮಾಡಿಕೊಡ್ತಾರೆ. ಯಾವುದ್ರ ಮೂಲಕ, ಅವರ ಹೆಗಲ ಮೇಲೆ ಒಂದು ಹಲ್ಲು ಹುಲ್ಲನ್ನು ಕೆತ್ತುವ ಒಂದು ಉಪಕರಣವಿರೋದನ್ನು ನಾನು ಮೊದಲೇ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಯಾವುದರಲ್ಲೇ ಒಂದು. ಅದರಿಂದ ಅವರು ತಮ್ಮ ದೇಹದ ಶ್ರಮವನ್ನು ಉಪಯೋಗಿಸ್ಕೊಂಡು ಶಿವಭಕ್ತರುಗಳ ಸೇವೆ ಮಾಡ್ತಾ ಇದ್ದಾರೆ. ಅದರಿಂದಲೇ ನಾನು ಅವರಿಗೆ ಸ್ವಲ್ಪ ಉತ್ತಮವಾದ ನಾಣ್ಯವನ್ನು ಕೊಟ್ಟೆ, ಇಷ್ಟೇ ಕಾರಣ ಅಂತ ಹೇಳಿದಾಗ ತಿರುಜ್ಞಾನ ಸಂಬಂಧರು ಪ್ರಾರ್ಥಿಸಿದ್ದರಿಂದ ಅವರಿಗೂ ಮುಂದೆ ಒಳ್ಳೆಯ ನಾಣ್ಯವನ್ನೇ ದಯಪಾಲಿಸಿದರು ಭಗವಂತ. ಆ ನಂತರ ಇವರಿಬ್ಬರು ಅಲ್ಲಿ ಕ್ಷಾಮ ಮುಗಿಯೋ ತನಕವು, ಕ್ಷಾಮವು ಹೊರಟು ಹೋಗಬೇಕು ನೀಗಬೇಕು ಅಷ್ಟು ಸಮಯವೂ ಅಲ್ಲೇ ಇದ್ದು ಈ ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿದರು. ಇದು ಆ ಊರಿನಲ್ಲಿ ನಡೆದಂತಹ ವಿಶೇಷವಾದ ಸಂಗತಿ. ಇಲ್ಲಿಂದ ಮುಂದೆ ತಿರುವಿಜಿ ಮಿಗಲೈ, ಇಲ್ಲಿಂದ ಇವರು ಏನು ಮಾಡಿದ್ರು, ಇಬ್ಬರೂ ತಿರುಮಲೈ ಕಾಡು ಅನ್ನುವ ಸ್ಥಳಕ್ಕೆ ಹೋದರು. ತಿರುಮಲೈ ಕಾಡು ಅನ್ನೋದು ಸಂಸ್ಕೃತದ ಹೆಸರು, ವೇದಾರಣ್ಯಂ ಅಂತ. ಇದು ಸಮುದ್ರ ತೀರದಲ್ಲೇ ಇದೆ. ಈ ದೇವಸ್ಥಾನದಲ್ಲಿ ವೇದಾರಣ್ಯೇಶ್ವರರನ್ನುವ ದೇವರು ಮತ್ತು ಅಂಬಿಕೆ ಹೆಸರು ಯಾಳ್ಪಳಿತ ಮುಳಿಯಾಳ್ ಅಂತ ಅಂಬಿಕೆ ಹೆಸರು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಒಂದು ಕಾಲದಲ್ಲಿ ಈ ವೇದಾರಣ್ಯಂ ದೇವಸ್ಥಾನದಲ್ಲಿ ವೇದಗಳೇ ಪ್ರತಿ ದಿವಸವೂ ಬಂದು ಈಶ್ವರನಿಗೆ ಪೂಜೆ ಮಾಡ್ತಾ ಇದ್ವಂತೆ. ವೇದಗಳಿಗೆ ಸ್ವತಃ ಬಂದು ಪೂಜೆ ಮಾಡ್ತಾ ಇದ್ವು. ಕಾಲಕ್ರಮೇಣ ಏನಾಯಿತು, ಆ ಊರಿನ ಜನಗಳಿಗೆ ದೇವರಲ್ಲಿ ಭಕ್ತಿನೂ ಕಡಿಮೆ ಆಯಿತು, ವೇದಗಳಲ್ಲಿ ಶ್ರದ್ಧೆಯೂ ಕಡಿಮೆ ಆಗೋಗ್ಬಿಡ್ತು. ಈ ಕಾರಣದಿಂದ ವೇದಗಳು ಆ ದೇವಸ್ಥಾನಕ್ಕೆ ಬರುವುದನ್ನು ನಿಲ್ಲಿಸಿಬಿಟ್ಟುವಂತೆ. ಈ ಕಾರಣದಿಂದ ದೇವಸ್ಥಾನದ ಪ್ರಮುಖ ದ್ವಾರ ಬಾಗಿಲು ಮುಚ್ಚಲ್ಪಟ್ಟಿತು. ಮುಖ್ಯವಾದ ದ್ವಾರವೇ ಮುಚ್ಚಿ ಹೋಗ್ಬಿಡ್ತು. ಅದನ್ನು ಆಮೇಲೆ ಯಾರೂ ತೆಗಿಯೋಕ್ಕಾಗಲೇ ಇಲ್ಲ. ಯಾರಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪಕ್ಕದಲ್ಲಿ ಒಂದು ಇನ್ನೊಂದು ದ್ವಾರವಿತ್ತು, ಅದರ ಮೂಲಕ ದೇವಸ್ಥಾನಕ್ಕೆ ಹೋಗುವವರು ಪೂಜೆ ಎಲ್ಲ ಮಾಡ್ಕೊಂಡು ಬರೋರು. ಹೀಗೆ ಇತ್ತು ಇವರು ಹೋದಾಗ ದೇವಸ್ಥಾನದ ಸ್ಥಿತಿ. ಇದನ್ನು ಇವರಿಬ್ಬರು ಗಮನಿಸಿದರು, ಈ ಥರ ಆಗೋಗ್ಬಿಡ್ತಾ ಇಲ್ಲಿ ದೇವಸ್ಥಾನ ಹೀಗಾಯ್ತಾ ಅಂತ ಹೇಳಿ ನಮ್ಮ ಮಗು ಇದ್ದಾರಲ್ಲ ಯಾರೋ ತಿರುಜ್ಞಾನ ಸಂಬಂಧ, ಅವರು ಹೇಳಿದರು ತಿರುನಾವುಕರ್ಸರಿಗೆ, ಅಪ್ಪ ನೀವು ಒಂದು ಪದಿಗವನ್ನು ಹಾಡಿ ಈ ದೇವಸ್ಥಾನದ ಬಾಗಿಲು ತೆಗೆದುಕೊಳ್ಳಲಿ, ಆ ರೀತಿ ಒಂದು ಪದಿಗವನ್ನು ಹಾಡಿ ಅಂತ ಹೇಳಿದಾಗ ಇವರು ತಿರುನಾವುಕರ್ಸರವರು 10 ಸ್ಟ್ಯಾನ್ಸ ಇರುವ ಒಂದು ಪದಿಗವನ್ನು ಹಾಡ್ತಾರೆ. ತಿರುನಾವುಕರ್ಸರು ಈ ಪದಿಗವನ್ನು ಹಾಡಿದ್ರು, ಪಂಡಿನೇರ್ ಮೊಳಿಯಾಳ್ ಉಮೈ ಪಂಗರೋ

0: ಈ ತರಹ ಪ್ರಾರಂಭವಾಗುವ ಪದ್ಯ 10 ಸ್ಟ್ಯಾನ್ಸಾಗಳನ್ನು ಹಾಡಿದ್ರು ತಿರುನಾವುಕರಸರು. ಆದರೂ ದೇವಸ್ಥಾನದ ಬಾಗಿಲು ತೆಗೆದುಕೊಳ್ಳಲಿಲ್ಲ. ಇವರಿಗೆ ತುಂಬ ಮನಸ್ಸಿಗೆ ಇನ್ನೂ ತೆಗೆದುಕೊಳ್ಳಿಲ್ವ ಅನ್ನೋ ಹಾಗೆ 11 ಸ್ಟ್ಯಾನ್ಸಾ ಹಾಡಿದ್ರು. ಏನಪ್ಪ ದಯಾ ಬರಲಿಲ್ವಾ ನನ್ನ ಮೇಲೆ, ಬಾಗಿಲು ತೆಗೀಬಾರ್ದೆ ಅಂತ ಆ 11 ಸ್ಟ್ಯಾನ್ಸಾ ಹಾಡಿದಾಗ ದೇವರ ಕೃಪೆ ಉಂಟಾಗಿ ಆ ದೇವಸ್ಥಾನದ ಬಾಗಿಲು ತೆಗೆದುಕೊಂಡು ಒಂದು ಪವಾಡವೇ ನಡೆಯಿತು. ಎಲ್ಲರಿಗೂ ಆನಂದವಾಯಿತು. ಎಲ್ಲ ಭಕ್ತರುಗಳು, ಈ ಕಡೆ ಭಕ್ತರು ಆಗ್ತಾರೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆಯದು ಆನಂದದಿಂದ ಅಲ್ಲಿಂದ ವಾಪಸ್ ಆಗಬೇಕಾಯಿತು. ಆಗ ತಿರುನಾವುಕರಸರು ಹೇಳಿದ್ರು, ಮಗು ಅಲ್ಲ, ತಿರುಜ್ಞಾನ ಸಂಬಂಧರೇ, ನೀವು ಇವಾಗ ಪದಿಗವನ್ನು ಹಾಡಿ ದೇವಸ್ಥಾನದ ಬಾಗಿಲು ಹಾಕಿಕೊಳ್ಳಲಿ, ಮುಚ್ಚಿಕೊಳ್ಳಲಿ ಅಂತ ಹೇಳಿದರು. ಹಾಗೇ ಆಗಲಿ ಅಂತ ಹೇಳಿಬಿಟ್ಟು ಮಗು ನಮ್ಮ ತಿರುಜ್ಞಾನ ಸಂಬಂಧ ಪದಿಗವನ್ನು ಹಾಡ್ತಾರೆ. ಪದಿಗ ಏನು, ಒಂದೇ ಒಂದು ಸ್ಟ್ಯಾಂಜ ಹಾಡ್ತಾರೆ, ಬಾಗಿಲು ಹಾಕೊಂಡ್ಬಿಡುತ್ತೆ. ಇದರಿಂದ ಈ ನಮ್ಮ ತಿರುನಾವುಕರಸರಿಗೆ ಮನಸ್ಸಿಗೆ ಒಂಥರಹ ಎಂಬರಾಸ್ಮೆಂಟ್ ಆಗುತ್ತೆ. ಮನಸ್ಸಿನಲ್ಲಿ ಒಂದು ವಿಚಲತೆ, ಎಂಬರಾಸ್ಮೆಂಟ್, ಏನು ನಾನು ಬಾಗಿಲು ತೆಗೆಯೋದಕ್ಕೆ ಹಾಡಿದಾಗ 10 ಆಗಿ 11 ಪದಿಗ ಸ್ಟ್ಯಾಂಜ ಹಾಡಿದ್ರೆ ಅಷ್ಟರವಟ್ಟಿಗೂ ತೆಗೀಲಿಲ್ಲ, ಇವರು ಒಂದೇ ಸ್ಟ್ಯಾಂಜ ಹಾಡಿದ್ರೆ ಬಾಗಿಲು ಹಾಕೊಂಡ್ಬಿಡ್ತಲ್ಲ ಅಂತ ಸ್ವಲ್ಪ ಅವರಿಗೆ ಮನಸ್ಸಿಗೆ ವಿಚಲತೆ ಉಂಟಾಯಿತು. ಅದನ್ನು ತೋರ್ಪಡಿಸಿಕೊಂಡಾಗ ನಮ್ಮ ಮಗು ಯಾರು ತಿರುಜ್ಞಾನ ಸಂಬಂಧ ಹೇಳಿದ್ರು, ಹಾಗಲ್ಲ, ನೀವಿದರಿಂದ ಮನಸ್ಸಿನಿಂದ ವಿಚಲತೆಗೊಳ್ಳಬೇಡಿ, ನಿಮ್ಮ ಪದುವೆಯನ್ನು ಕೇಳಬೇಕು, ಮತ್ತೂ ಕೇಳಬೇಕು, ಇನ್ನೂ ಕೇಳಬೇಕು ಅನ್ನೋ ಶಿವನ ಆಸೆಯಿಂದ ಹಾಗೆ ಕಾದಿದ್ದು 11 ದಯ ಮಾಡಿದ್ರು. ನಂದೇನು ಬೇಡ, ಸಾಕಪ್ಪ, ನೀನು ಒಂದೇ ಪದ್ಯ ಸಾಕು ಅಂತ ಅನ್ನಿಸ್ಬಿಡ್ತು ಈಶ್ವರನಿಗೆ, ನೀವಿದರಿಂದ ವಿಚಲಿತಗೊಳ್ಳಬೇಡಿ ಅಂತ ಹೇಳಿ ಸಮಾಧಾನ ಮಾಡಿದರು. ಇದರಿಂದ ಅವ್ರಿಗೂ ಸಮಾಧಾನ ಉಂಟಾದ ಹಾಗಾಯಿತು. ಆದರೂ ಸ್ವಲ್ಪ ಮನಸ್ಸಿನಲ್ಲಿ ಹೀಗಾಯ್ತಲ್ಲ ಅಂತ ಇತ್ತು. ಹಾಗೆಯೇ ರಾತ್ರಿ ಮಂಪರ್ನಲ್ಲಿದ್ದಾರೆ. ಮಂಪರ್ನಲ್ಲಿ ಇರುವಾಗ ರಾತ್ರಿ ಒಂದು 3-3.5 ಗಂಟೆ ಸಮಯದಲ್ಲಿ ಮಂಪರ್ ಬಂದಿದೆ. ಮಂಪರ್ನಲ್ಲಿ ನಮ್ಮ ತಿರುನಾವುಕರಸರಿಗೆ ಒಬ್ಬ ಮಹಾಶಿವಯೋಗಿ ಬಂದು ತಿರುವಾಯ್ಮೂರಿಗೆ ಬಾ ಅಂತ ಹೇಳಿದ ಹಾಗಾಯಿತು. ನೋಡಿದ್ರೆ ಮಹಾಶಿವಭಕ್ತರು ಶಿವಯೋಗಿ ಇದ್ದ ಕಾಣ್ತಾ ಇದ್ದಾರೆ. ತಿರುವಾಯ್ಮೂರಿಗೆ ಬಾ ಅಂತ ಹೇಳಿದರು. ಇವರು ಥಟ್ ಅಂತ ಎದ್ದು ನೋಡ್ತಾರೆ. ಆಚೆ ನೋಡಿದ್ರೆ ಅದೇ ಕನಸಿನಲ್ಲಿ ಕಂಡ ಅದೇ ಯೋಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಓಹೋಹೋ, ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ತಿರುವಾಯ್ಮೂರಿಗೆ ಅಂತ ಹೇಳಿ ಅವರು ಹಿಂದೆನೇ ಹೋದರು. ಅವರು ಬಹಳ ಬಹಳ ಬೇಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವಳು ಅವರ ಹಿಂದೆನೇ ಹೋಗ್ತಾ ಇದ್ದಾರೆ, ಆದರೆ ಅವರಷ್ಟು ಬೇಗ ಹೋಗೋಕ್ಕಾಗ್ತಾ ಇಲ್ಲ. ತಿರುವಾಯೂರ ಮಗೆ ಹೋಗ್ತಾ ಇದ್ದಾರೆ. ಹೋದರೆ ಅಲ್ಲಿ ಹೋದರೂ ಆ ದೇವಸ್ಥಾನದ ಹತ್ತಿರ ಹೋದರೆ ಅವರು ಅದೃಶ್ಯರಾಗ್ಬಿಟ್ರು. ತಿರುನಾವುಕರಸರಿಗೆ ಇದೇನು ಅದೃಶ್ಯರಾಗ್ಬಿಟ್ರಲ್ಲ ಅಂತ ಹೇಳಿ ದೇವಸ್ಥಾನದ ಬಾಗಿಲ ತನಕ ಬಂದಿದ್ದಾರೆ, ಅದೃಶ್ಯರಾಗ್ಬಿಟ್ರು, ಹೀಗಾಯ್ತಲ್ಲ ಅಂತ ಅವರು ಮನಸ್ಸಿನಲ್ಲಿ ಸ್ವಲ್ಪ ಅವರಿಗೆ ಒಂದು ವ್ಯಸನವೋ ಏನೋ ಮನಸ್ಸಿಗೆ ಅಸಮಾಧಾನ ಉಂಟಾಯಿತು. ಆವಾಗ ಏನಾಗಿದೆ, ಹಿಂದೆಯೇ ತಿರುಜ್ಞಾನ ಸಂಬಂಧ ಬರ್ತಾ ಇದ್ದಾರೆ. ಅವರು ಇಷ್ಟೊತ್ತಿನಲ್ಲಿ ಇವರು ಎಲ್ಲಿ ಹೊರಟರು ತಿರುನಾವುಕರಸರು ಅಂತ ಅವರು ಅಲ್ಲಿಂದ ಹಿಂದೆಯೇ ಫಾಲೋ ಮಾಡ್ಕೊಂಬಂದಿದ್ದಾರೆ. ಮಾಡ್ಕೊಂಬಂದರೆ ಇಬ್ಬರು ಅಲ್ಲಿ ದೇವಸ್ಥಾನದ ಹತ್ರ ನಿಂತ್ಕೊಂಡ್ರು. ಇವ್ರು ಹೇಳಿದ್ರು, ಈ ಥರ ಒಬ್ಬರು ಬಂದಾಗಾಯಿತು, ನೋಡಿದ್ರೆ ದೇವಸ್ಥಾನದಲ್ಲಿ ಒಳಕ್ಕೆ ಹೋಗಿ ಅದೃಶ್ಯರಾಗ್ಬಿಟ್ರು, ಅದಕ್ಕೋಸ್ಕರ ನಾನು ಇಲ್ಲೇ ನಿಂತುಬಿಟ್ಟಿದ್ದೀನಿ ಅಂತ. ಆಗ ಏನಾಯಿತು, ತಿರುಜ್ಞಾನ ಸಂಬಂಧ ತಿರುನಾವುಕರಸರು ಇಬ್ಬರೂ ದೇವಸ್ಥಾನದ ಒಳಕ್ಕೆ ಹೋಗಿ ತಿರುವಾಯ್ಮೂರು ಆ ದೇವಸ್ಥಾನದೊಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿದರು. ಅಲ್ಲಿ ದೇವರ ಹೆಸರು, ನಮ್ಮ ಈಶ್ವರನ ಹೆಸರು ವಾಯ್ಮೂರ್ನಾಥರ್, ಮತ್ತು ಅಂಬಿಕೆ ಹೆಸರು ಕ್ಷೀರಾಭವಚನಿ, ಅಂದರೆ ಪಾಲಿಮನನ್ ಮೊಳಿಯಾಳ್, ಪಾಲಿನಿನ್ ನನ್ ಮೊಳಿಯಾಳ್, ಅಂದರೆ ಹಾಲಿನಂತಹ ಒಳ್ಳೆಯ ವಚನ ಮಾತು ಇರುವಂತಹ ದೇವಿ. ಇವರಿಬ್ಬರನ್ನು ದರ್ಶನ ಮಾಡಿ ಬಂದರು. ಅಲ್ಲಿಂದ ಮುಂದಕ್ಕೆ ವಾಪಸ್ಸು ಇವರು ವೇದಾರಣ್ಯಕ್ಕೆ ಇಬ್ಬರು ಬಂದರು. ಇಲ್ಲಿಗೆ ಈ ದಿನದ ಈ ವಿಡಿಯೋ ಸಮಾಪ್ತಗೊಳಿಸ್ತೇನೆ. ಮುಂದೆ ಏನಾಯಿತು, ವೇದಾರಣ್ಯಮಿಂದ ಮುಂದೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 8.
3: अथाष्टमोऽध्यायः ॐ कदाचनस्तरीरासिनेन्द्राशश्च सिधाशुषे उपोपेन्नु माघवन् भूय इन्नु ते दानन्देवस्या पृच्छ्यत आदित्येभ्यस्त्वा कदाचन प्रयुच्छस्युभे निपासि जन्मानि तुरीयादित्यसवानन्त इन्द्रियमातस्था अमृतं दिव्या आदित्येभ्यस्त्वा यज्ञो देवानां व्रत्ये एति सुम्नमादित्या सोभवाता मृळयन्ताः आवोर्वाची सुमतिर्वावृत्या दज्ञाहोश्चित्या वारिवो वित्तरासादादित्येभ्यस्त्वा विवस्वाँ आदित्ये शते सोमपीथस्तस्मिन् मत्स्वा श्रदस्मैनरो वचासे दधात न यदा आशीर्दादं पाति वाममश्नुतः पुमान् पुत्रो जा आयते विन्दते वस्वधा आविश्वाः आरप एधते गृहे वाममद्य सावितर्वाममुष्वो दिवे दिवे वाममस्मभ्यज्ञसावीः वामस्य हि क्षयस्य देवभूरेरया धिया वा आमभाजस्याम उपयामगृहीतोऽसि सावित्रोऽसि च नो धाश्च नो मयी धेहि जिन्वा यज्ञं जिन्वा यज्ञपातिं भग आयि सवित्रे त्वा उपयामगृहीतोऽसि सुशर्मा आसि सुप्रतिष्ठानो बृहदुक्षाय नमः विश्वेभ्यस्त्वा देवेभ्य एष ते यो निर्विश्वेभ्यस्त्वा देवेभ्यः उपयामगृहीतोऽसि बृहस्पति सुतस्य ते देवसोमा इन्दा इन्द्रिया वातः पत्नी वतो ग्रहावृद्ध्यासम् अहं परस्तादहमवस्ताद्यदन्तरिक्षं तदु मे पिता सा अहज्ञ सूर्यामुभजतो ददर्शाहं देवानां परमङ्गुहायत् अग्ने वाक्पत्नी सजूर्देवेन त्वष्ट्रा सोमं पिबस्वाहा प्रजापातिर्वृषा आसिरेतो धारेतो मयी धेहि प्रजापातेस्ते वृष्णो रेतो धसो रेतो धामाशीया उपयामगृहीतोऽसि हरिरसि हरियो जनो हरिभ्यां त्वा हर्यो ऊर्धानास्था सहसो ओमा इन्द्राय यस्ते ए देवसोमाश्वसनिर्भक्षो योगोऽसनीः तस्यात इष्टया जुषस्तुतस्सो ओमस्यशस्थोक्थस्योपाहूत उपाहूतस्य भक्षयामि युक्ष्वा हि केशिना हरिवृषा न कक्ष्यप्रा अथान इन्द्रसोमपागिरामुपश्रुतिञ्चर उपयामगृहीतोऽसीन्द्र आयत्वा षोलशिना एष ते यो निरिन्द्र आयत्वा षोलशिने आतिष्ठवृत्रहन् रथै युक्ता ते ब्रह्मान हरी अर्वाचीनज्ञसुते मनोग्रावा आकृणोतु वग्नुना उपयामगृहीतोऽसीन्द्र आयत्वा षोलशिना एष ते यो निरिन्द्र आयत्वा षोलशिने इन्द्रमिद्धरी वहतो प्रातिधृष्टशवसम् ಋಷೀನಾಂಚ ಸ್ತುತಿ ರೂಪಾಯಜ್ಞಂಚ ಮಾನುಷಾನಾಂ ಉಪಯಾಮ ಗೃಹೀತೋಸೀಂದ್ರ ಆಯತ್ವಾಶೋ ಲಶಿನಾ ಏಷತೆಯೋಂಡಿರೀಂದ್ರ ಆಯತ್ವಾಶೋ ಲಶಿನೇ ಯಸ್ಮಾನ್ನ ಜಾತಃ ಪರೋ ಅನ್ಯೋ ಅಸ್ತಿ ಯ ಆವಿವೇಶ ಭುವಾನಾನಿ ವಿಶ್ವಾ ಪ್ರಜಾಪತಿ ಪ್ರಜಯಾ ಆಸಗ್ಗರರಾಣಸ್ತ್ರೀಣಿ ಜ್ಯೋತಿಗ್ಞೇಸಿ ಸಚತೆ ಸಶೋ ಲಶಿ ಇಂದ್ರಶ್ಚ ಸಮ್ರಾಡ್ವರುಣಶ್ಚ ರಾಜಾತೌ ತೇ ಭಕ್ಷಂ ಚಕ್ರತುರಗ್ರ ಏತಂ ತಯೋ ರಹಮನು ಭಕ್ಷಂ ಭಕ್ಷಯಾಮಿ ವಾಗ್ದೇವಿ ಜೂಷಾನಾ ಸೋಮಸ್ಯ ತೃಪ್ಯತು ಸಹ ಪ್ರಾಣೇನ ಸ್ವಾಹಾ ಅಗ್ನ ಆಯುಗ್ ಶಿಪವಸ ಆಸುವೋರ್ಜಮಿಷಂಚನಃ ಆರೇಬಾಧಸ್ವದುಚ್ಛುನಾ ಉಪಯಾಮ ಗೃಹೀತೋಸ್ಯಗ್ನಜೇ ತ್ವಾ ವರ್ಚಾಸ ಏಷ ತೇಜೋನೀರಗ್ನಜೇ ತ್ವಾ ವರ್ಚಾಸೇ ಅಗ್ನೇ ವರ್ಚಸ್ವನ್ ವರ್ಚಸ್ವಾಕಸ್ವನ್ ದೇವೇಶ್ವಸಿ ವರ್ಚಸ್ವಾನಹಂ ಮಾನುಷ್ಯೇಷು ಭೂಯಾಸಂ ಅಗ್ನೇ ಪವಸ್ವಸ್ವಪಾ ಅಸ್ಮೇ ವರ್ಚಸ್ಸು ವೀರ್ಯಂ ದಧದ್ರಯಿಂ ಮಯಿ ಪೋಷಂ ಉಪಯಾಮ ಗೃಹೀತೋಸ್ಯಗ್ನಜೇ ತ್ವಾ ವರ್ಚಾಸ ಏಷ ತೇಜೋನೀರಗ್ನಜೇ ತ್ವಾ ವರ್ಚಾಸೇ ಅಗ್ನೇ ವರ್ಚಸ್ವನ್ ವರ್ಚಸ್ವಾಕಸ್ವನ್ ದೇವೇಶ್ವಸಿ ವರ್ಚಸ್ವಾನಹಂ ಮಾನುಷ್ಯೇಷು ಭೂಯಾಸಂ ಉತ್ತಿಷ್ಠನ್ನೋ ಜಾಸಾ ಸಹ ಪೀತ್ವೀ ಶಿಪ್ರೇ ಅವೇಪಯಃ ಸೋಮಾಮಿಂದ್ರಚಮೂಸುತಂ ಉಪಯಾಮ ಗೃಹೀತೋಸೀಂದ್ರ ಆಯತ್ವೌ ಜಾಸ ಏಷ ತೇಯೋ ನಿರೀಂದ್ರ ಆಯತ್ವೌ ಜಾಸೇ ಇಂದ್ರೌ ಊಜಸ್ವನ್ನೋಜಸ್ವಾಕಸ್ವನ್ ದೇವೇಶ್ವಸಿ ಓಜಸ್ವಾನಹಂ ಮಾನುಷ್ಯೇಷು ಭೂಯಾಸಂ ಅದೃಶ್ರಮಸ್ಯ ಕೇತವೋ ವಿರಶ್ಮಯೋ ಜನಾವ್ ಅನು ಭ್ರಾಜಂತೋ ಅಗ್ನಯೋ ಯಥಾ ಉಪಯಾಮ ಗೃಹೀತೋಸಿ ಸೂರ್ಯ ಆಯತ್ವಾ ಭ್ರಾಜ ಏಷ ತೇಯೋ ನಿಸ್ಸೂರ್ಯ ಆಯತ್ವಾ ಭ್ರಾಜೇ ಸೂರ್ಯಭ್ರಾಜಸ್ವನ್ ಭ್ರಾಜಸ್ವಾಗಸ್ತ್ವನ್ ದೇವೇಶ್ವಸಿ ಭ್ರಾಜಸ್ವಾನಹಂ ಮಾನುಷ್ಯೇಷು ಭೂಯಾಸಂ ಉದುತ್ಯಂಜಾತವೇ ದಸಂ ದೇವಂ ವಾಹಂತಿ ಕೇತವಾಹ ದೃಶೇ ವಿಶ್ವಾ ಆಯ ಸೂರ್ಯಂ ಉಪಯಾಮ ಗೃಹೀತೋಸಿ ಸೂರ್ಯ ಆಯತ್ವಾ ಭ್ರಾಜ ಏಷ ತೇಜೋ ನಿಸ್ಸೂರ್ಯ ಆಯತ್ವಾ ಭ್ರಾಜೇ ಸೂರ್ಯಭ್ರಾಜಸ್ವನ್ ಭ್ರಾಜಸ್ವಾಗಸ್ತ್ವನ್ ದೇವೇಶ್ವಸಿ ಭ್ರಾಜಸ್ವಾನಹಂ ಮಾನುಷ್ಯೇಷು ಭೂಯಾಸಂ ಚಿತ್ರಂ ದೇವಾನಾಮುದಾಗಾದನೀ ಕಂಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಃ ಆಪ್ರಾದ್ಯಾವಾ ಪೃಥಿವೀ ಅಂತರಿಕ್ಷಜ್ಞ ಸೂರ್ಯ ಆತ್ಮ ಜಗಾತಸ್ಥಸ್ಥುಷಶ್ಚ ಉಪಯಾಮ ಗೃಹೀತೋಸಿ ಸೂರ್ಯ ಆಯತ್ವಾ ಭ್ರಾಜ ಏಷ ತೇಜೋ ನಿಸ್ಸೂರ್ಯ ಆಯತ್ವಾ ಭ್ರಾಜೇ ಸೂರ್ಯಭ್ರಾಜಸ್ವನ್ ಭ್ರಾಜಸ್ವಾಗಸ್ತ್ವನ್ ದೇವೇಶ್ವಸಿ ಭ್ರಾಜಸ್ವಾನಹಂ ಮಾನುಷ್ಯೇಷು ಭೂಯಾಸಂ ವಿನಾ ಇಂದ್ರ ಮೃಧೋ ಜಹಿ ನೀಚಾಯಚ್ಛ ಪೃತನ್ಯತಃ ಯೋ ಅಸ್ಮಾವ್ ಆಭಿಧಾ ಸತ್ಯಧಾರಂಗಮಯಾ ತಮಃ ಉಪಯಾಮ ಗೃಹೀತೋಸೀಂದ್ರ ಆಯತ್ವಾ ವಿಮೃಧಾ ಏಷ ತೇಯೋ ನಿರೀಂದ್ರ ಆಯತ್ವಾ ವಿಮೃಧೇ ವಾಚಸ್ಪತಿಂ ವಿಶ್ವಕರ್ಮಾನಮೂತಯೇ ಮನೋಜುವಂ ವಾಜೇ ಅದ್ಯಾಹುವೇಮ ಸ ನೋ ವಿಶ್ವಾ ಆನಿಹವಾನಾನಿ ಜೂಷದ್ವಿಶ್ವಶಂಭೂರವಾಸೇ ಸಾಧುಕರ್ಮ ಉಪಯಾಮ ಗೃಹೀತೋಸೀಂದ್ರ ಆಯತ್ವಾ ವಿಶ್ವಕರ್ಮನ ಏಷ ತೇಯೋ ನಿರೀಂದ್ರ ಆಯತ್ವಾ ವಿಶ್ವಕರ್ಮಣೇ ವಿಶ್ವಾಕರ್ಮನ್ ಹವಿಷಾ ಆವಾವೃಧಾನ ಸ್ವಯಂಯಾಜಸ್ವ ಪೃಥಿವೀ ಮುತದ್ಯಾಂ ಮುಹ್ಯಂ ತ್ವನ್ಯೇ ಅಭಿತಃ ಸಪತ್ನ ಇಹಾಸ್ಮಾಕಂ ಮಘವಾ ಆಸೂರಿರಸ್ತು ಉಪಯಾಮ ಗೃಹೀತೋಸೀಂದ್ರ ಆಯತ್ವಾ ವಿಶ್ವಕರ್ಮನ ಏಷ ತೇಯೋ ನಿರೀಂದ್ರ ಆಯತ್ವಾ ವಿಶ್ವಕರ್ಮಣೇ ವಿಶ್ವಾಕರ್ಮನ್ ಹವಿಷಾ ವರ್ಧಾನೇನ ತ್ರಾತಾರಮಿಂದ್ರಾಮಕೃಣೋರ್ಯುಧ್ಯಂ ತಸ್ಮೈ ವಿಷಸಮಾನಮಂತ ಪೂರ್ವೀ ರಯಮುಗ್ರೋ ವಿಹವ್ಯೋ ಯಥಾ ಸಾತ್ ಉಪಯಾಮ ಗೃಹೀತೋಸೀಂದ್ರ ಆಯತ್ವಾ ವಿಶ್ವಕರ್ಮನ ಏಷ ತೇಯೋ ನಿರೀಂದ್ರ ಆಯತ್ವಾ ವಿಶ್ವಕರ್ಮಣೇ ఉపయామగృహీతోస్యగ్నజేత్వాగాచిత్రచ్ఛందసంగృహ్ణామీంద్రాజిత్వాతృష్టుప్ఛందసంగృహ్ణామి విశ్వేభ్యస్త్వా దేవేభ్యో జగచ్ఛందసంగృహ్ణామ్యనుష్టుప్తే

ಆಯುಃ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಚ ಪ್ರಾಣ ಸಂಜ್ಞೋ ನ ವೈ ಪಂಚವಾಯು ನ ವಾ ಸಪ್ತಧಾತುರ್ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದೌ ನ ಚೋಪಸ್ಥಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ನಮೇ ದ್ವೇಷರಾಗೌ ನಮೇ ಲೋಭಮೋಹೌ ಮದೋ ನೈವ ಮೇ ನೈವ ಮಾತ್ಸರ್ಯಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಶ್ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾ ನ ಯಜ್ಞಾಃ

ಯಥೋಭಯಮಯಂ ತನ್ನೋಸ್ತು ಅವಲೇನಾಲೇ ಸಮಿಧಾಗ್ಯಂತುಪತ್ಯತ ಹೃದಯ ಹಾಸ್ಮಿನ ಹವ್ಯಾಸಿ ಹೋತ.

ब्राह्मण असुर्य शूद्र ಹಿರೇರಾತ್ಮೇಷು ಭೂತಮಕ್ಕ ನಿತ್ಯ ಬ್ರೂಯಾ ಹಿಮಬುದ್ಧಾಭೂತಮಕ್ಕ ನಿತ್ಯ